ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 15 ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 7 ತಾರೀಕು ಬುಧವಾರ. ಸಮಯ 5:56:51. ಕೆಳುಗರಿಗೆಲ್ಲ ನಿಲಯದ ಪರವಾಗಿ ಬಾಳೆಯಡ ದಿವ್ಯ ಮಂದಪ್ಪ ಹಾರೈಸುವ ಶುಭೋದಯ. ಶುಭ ನೋಡಿ, ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಜಿಸಬಹುದು, ಆದರೆ ಯಾವುದಕ್ಕಾಗಿಯೂ ಸತ್ಯವನ್ನು ತ್ಯಜಿಸಬಾರದು. ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಮಡಿಕೇರಿ. ಸಮಯ 6:10. ಇನ್ನು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ದೀಪಾಮೃತ ಅರಿವಿಗೊಂದು ಹಂತ. ಬಳಿಕ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ.

ಚಿಂತನ 6:30 ಪ್ರಸ್ತುತಿ ಪುಂಡಿಕೈ ಗಣಪಯ್ಯ ಭಟ್. ರೈತರಿಗೆ ಸಲಹೆ 6:35 6:40 ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಪ್ರಸ್ತುತಿ ಸುಜಾತಾ ಎಫ್ ತಲ್ವಾರ್. 7:15 ತಂತ್ರಜ್ಞಾನ ತರಂಗ ಸೀದಾಸ್ ಜೊತೆ, ವಿಷಯ ಇಂಟರ್ನೆಟ್ ಆಫ್ ಥಿಂಗ್ಸ್ IoT. ಭಾಗವಹಿಸುತ್ತಾರೆ ಶಮ್ನಿ ಕೆವಿ ವಿಜ್ಞಾನಿ, IoT ವಿಭಾಗದ ಮುಖ್ಯಸ್ಥರು ಸೀದಾಸ್.

ಭಾಗವಹಿಸುತ್ತಾರೆ ಶಮ್ನಿ ಕೆವಿ ವಿಜ್ಞಾನಿ, ಐಒಟಿ ವಿಭಾಗದ ಮುಖ್ಯಸ್ಥರು ಸೀದಾಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಬಂಜೆತನಕ್ಕೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ಎಫ್ ನಿಡುಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಗುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಸಂಸ್ಕೃತ್ ಗೀತ್. ಎ ಉತ್ತಪ್ಪ ಮತ್ತು ಸಂಗಡಿಗರು ಹಾಗೂ ಬೊಟ್ಟೊಳಿಂಡ ಕಾಶಿ ಅಚ್ಚಯ್ಯ ಮತ್ತು ಸಂಗಡಿಗರಿಂದ. 9:10 ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡ ಪ್ರಯುಕ್ತ ಕಾರ್ಯಕ್ರಮಗಳ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಗಾನ ಭಜನ. 10:30 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858 228 1219. ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ, ಕವನ ವಾಚನ, ಮಾನಸ ವಿಜಯ್ ಕೈತಂಜೆ, ಬಳಿಕ ಕತೆ ಕಾದಿದೆ ಕನಸೊಂದು ಸುಜಾತ ಸದಾರಾಮ ಅವರಿಂದ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಆತ್ಮಹತ್ಯೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಶಿಹಾಳ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮಗಳ ಯೋಜನೆಯ ಕುರಿತು ಮಾತನಾಡುತ್ತಾರೆ ಸುಜಾತ ಎಫ್ ತಳವಾರ್ ಮತ್ತು ಪಂಕಜ್ ಡಿ ಕುರ್ತಾರ್ಕರ್. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. 1:20 ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳು. 1:30 ಇನ್ನು 4:00 ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಎಂ ಶಕುಂತಲ. ಭಾವಗೀತೆ 4:30 ಸಂಧ್ಯಾರತಿ. 5:00 ಗೀತಸುದೆ. ಭಕ್ತಿಗೀತೆಗಳ ಕಾರ್ಯಕ್ರಮ 6:10. 6:50 ಕೃಷಿರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ. ಕೃಷಿ ಸಿರಿ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಸುದ್ದಿ ಸಮಾಚಾರ 7:29 ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್. ಭಾವಯಾನ 8:00. 8:30 ಗಜಲ್ಸ್. 9:30 ಕ್ರೀಡಾಲೋಕ. 2026 ಏಷ್ಯನ್ ಕ್ರೀಡೆಯ ಕುರಿತು ವಾರದ ವರದಿ. 10:00 ಕಾಡುವ ಹಾಡುಗಳು, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ವಿವಿಧ ಭಾರತಿ ಕಾರ್ಯಕ್ರಮ 10:30. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:10. ಇನ್ನು ಕೇಳೋಣ ಉದಯರಾಗ ಭಕ್ತಿ ರಚನೆಗಳ ಕಾರ್ಯಕ್ರಮ. ಮೊದಲಿಗೆ ಪುರಂದರದಾಸರ ಕೀರ್ತನೆ ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್, ಪೋಕದಿರಲು ರಂಗ ಬಾಗಿಲಿಂದ ಆಚೆ.

ಮುಂದೆ ಕೇಳೋಣ. ಎಂ ಡಿ ಪಲ್ಲವಿ ಅವರು ಹಾಡಿರುವ ಅಕ್ಕಮಹಾದೇವಿ ಅವರ ವಚನ, ನೆಲದ ಮರೆಯ ನಿಧಾನನಂತೆ.

ಮುಂದೆ ಕೇಳೋಣ. ಮುಕ್ಕೋಟು ಬನಕಾಡಲು ನೆಲೆನಿಂದ ಮಹಾಲಕ್ಷ್ಮಿ. ಭಟ್ಯಂಡ ಲಿಖಿತ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದವರು ಪಾಡಿಯಂಡ ಮುತ್ತಪ್ಪ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಅಯ್ಯಂಡ್ರ ಪುನಚ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಮೇಘನ. ಓ ದೇವ ದೇವ ದೇವಾದಿದೇವ.

0: ಈ ಗೀತೆಯೊಂದಿಗೆ ಉದಯರಾಗ ಭಕ್ತಿ ರಚನೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನಾ.

ಅರಿವು ಅರಿವೆನ್ನು ತಿಪ್ಪಿರಿ. ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಇಡಲಾಗದು. ವಚನಕಾರ ಅಲ್ಲಮ್ಮ ಪ್ರಭುವಿನ ವಚನದ ಸಾಲುಗಳಲ್ಲಿ ಇದು ಒಂದು. ನಮ್ಮ ಮುಂದಿನ ದಾರಿ ಸುಗಮಗಮ್ಯವಾಗಬೇಕಾದರೆ ನಾವು ಸಾಗಿ ಬಂದ ದಾರಿಯ ಸ್ಪಷ್ಟ ಅರಿವು ನಮಗಿರಬೇಕಾಗುತ್ತದೆ ಎಂಬುದೇ ಈ ಹೇಳಿಕೆಗಳ ಅರ್ಥ. ಈ ಅರಿವನ್ನು ನಮ್ಮಲ್ಲಿ ಮೂಡಿಸುವುದು ಇತಿಹಾಸದ ತಿಳುವಳಿಕೆ. ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಆತ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರ, ಭವಿಷ್ಯವನ್ನು ನಿರ್ಮಿಸಲಾರ ಎಂಬ ಮಾತಿದೆ. ವರ್ತಮಾನವೆಂಬುದು ಗತಕಾಲವೆಂಬ ಅಡಿಪಾಯದ ಮೇಲೆ ರೂಪಿಸಲ್ಪಟ್ಟಿದೆ ಎಂಬ ಜ್ಞಾನ ನಮಗಿದ್ದರೆ ಇತಿಹಾಸದ ಅರಿವಿನ ಅಗತ್ಯ ಮತ್ತು ಪ್ರಸ್ತುತತೆಯ ಮಹತ್ವ ಸ್ಪಷ್ಟವಾದೀತು. ನಮ್ಮನ್ನು ಕಾಡುವ ಅನೇಕ

0: ಪ್ರಚಲಿತ ಪ್ರಶ್ನೆಗಳಿಗೆ ಇತಿಹಾಸದಿಂದ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ. ಹಿಂದೆ ಆಗಿಹೋದ ದುರಂತಗಳು ಮುಂದೆ ನಡೆಯದಂತೆ ಎಚ್ಚರವನ್ನು ಮೂಡಿಸಲು ಹಾಗೂ ಮುಂದಿನ ಬದುಕನ್ನು ಹಸನಾಗಿ ರೂಪಿಸಲು ಇತಿಹಾಸದ ಅರಿವು ಬಹುಮಟ್ಟಿಗೆ ಸಹಕಾರಿಯಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇತಿಹಾಸ ಅಂದರೇನು? ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಅದು ಗತಕಾಲದ ಘಟನೆಗಳ ನಿರೂಪಣೆ. ಗತಕಾಲದ ಪ್ರತಿಯೊಂದು ಘಟನೆಯು ಅದರ ಕುರುಹುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ಉಳಿಸಿ ಹೋಗಿರುತ್ತದೆ. ಆ ಕುರುಹುಗಳನ್ನು ಶೋಧಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಪೋಣಿಸಿ ಅಧ್ಯಯನ ಮಾಡುವ ಮೂಲಕ ಗತಕಾಲದ ಘಟನೆಗಳನ್ನು ವಸ್ತುನಿಷ್ಠವಾಗಿ ನಿರೂಪಿಸುವುದು ಇತಿಹಾಸಕಾರನ ಜವಾಬ್ದಾರಿ. ಗತಕಾಲದ ಕುರುಹುಗಳನ್ನು ಆತ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಫಲನಾದಾಗ ಮಾತ್ರ ವಸ್ತುನಿಷ್ಠವಾದ ಇತಿಹಾಸ ರಚನೆ ಆತನಿಂದ ಸಾಧ್ಯವಾದೀತು. ಈ ಹಿನ್ನೆಲೆಯಲ್ಲಿ ಗತಕಾಲವನ್ನು ಅತಿರಂಜಿತವಾಗಿ ವೈಭವೀಕರಿಸುವ ಅಥವಾ ಇಂದಿನ ಎಲ್ಲ ಸಾಮಾಜಿಕ ಧಾರ್ಮಿಕ ವಿಘಟನೆಗಳಿಗೂ ಇತಿಹಾಸವನ್ನೇ ಹೊಣೆಯನ್ನಾಗಿಸುವ ಈ ಎರಡೂ ಅತಿರೇಕಗಳಿಂದ ಆತ ದೂರ ಉಳಿಯಬೇಕಾಗಿರುವುದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಮುಕ್ತ ಮನಸ್ಸು, ಪೂರ್ವಾಗ್ರಹರಹಿತ ದೃಷ್ಟಿ, ಸತ್ಯನಿಷ್ಠೆ ಹಾಗೂ ವಸ್ತುನಿಷ್ಠತೆ ಇವು ಇತಿಹಾಸಕಾರನಿಗೆ ಇರಲೇಬೇಕಾದ ಮುಖ್ಯ ಅರ್ಹತೆಗಳು. ಇತಿಹಾಸದ ಉದ್ದೇಶ ಸತ್ಯಾನ್ವೇಷಣೆ ಎನ್ನಲಾಗುತ್ತದೆ. ಆದರೆ ಇಲ್ಲಿ ಅಂತಿಮ ಸತ್ಯದ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರ ಅಸಾಧ್ಯದ ಮಾತು. ಇತಿಹಾಸ ಎಂದರೆ ಗತಕಾಲಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸಾಕ್ಷಿಗಳಾಗಿದ್ದವರು ಯಾರೂ ಇಂದು ನಮ್ಮೊಂದಿಗಿಲ್ಲ. ಆದ್ದರಿಂದ ಇತಿಹಾಸದ ಅರಿವಿಗೆ ವಿವಿಧ ಆಧಾರಗಳನ್ನು, ಅದರಲ್ಲೂ ಮುಖ್ಯವಾಗಿ ಲಿಖಿತ ಆಧಾರಗಳನ್ನು ಅವಲಂಬಿಸಬೇಕಾಗಿರುವುದು ಅನಿವಾರ್ಯ. ಬಹುಮಟ್ಟಿಗೆ ಇವುಗಳು ನೀಡುವ ವಿವರಗಳು ಕೂಡ ಅಪರಿಪೂರ್ಣವಾಗಿಯೂ ಅಸ್ಪಷ್ಟವಾಗಿಯೂ ಇರುವುದು ಸಾಮಾನ್ಯ. ಇವುಗಳನ್ನಾಧರಿಸಿ ಗತಕಾಲದ ವ್ಯಕ್ತಿಗಳನ್ನು ಚಿತ್ರಿಸುವ ಸಂದರ್ಭ ಮತ್ತು ಘಟನೆಗಳನ್ನು ನಿರೂಪಿಸುವ ಸಂದರ್ಭ ಇತಿಹಾಸಕಾರನು ಎಷ್ಟು ಎಚ್ಚರ ವಹಿಸಿದರೂ ಸಾಕಾಗಲಾರದು. ಈ ಅರಿವು ಮತ್ತು ಎಚ್ಚರ ಇತಿಹಾಸಕಾರನಲ್ಲಿ ಸದಾ ಇದ್ದಾಗ ಮಾತ್ರ ಇತಿಹಾಸದ ಸತ್ಯಾನ್ವೇಷಣೆಯ ದಾರಿಯನ್ನು ಬಹುಮಟ್ಟಿಗೆ ಯಶಸ್ವಿಯಾಗಿ ಕ್ರಮಿಸಲು ಆತನಿಂದ ಸಾಧ್ಯವಾದೀತು. ಇಂದಿನ ಪರಿಸ್ಥಿತಿಯಲ್ಲಿ ಇತಿಹಾಸದ ರಚನೆ, ಅಧ್ಯಯನ ಹಾಗೂ ಅರಿವಿಗೆ ಸಂಬಂಧಿಸಿದಂತೆ ಹಲವಾರು ಆತಂಕಗಳು ನಮ್ಮನ್ನು ಕಾಡುತ್ತಿವೆ. ಇತಿಹಾಸದ ವ್ಯಕ್ತಿಗಳನ್ನು ಯಾವುದೋ ಒಂದು ಧರ್ಮ ಅಥವಾ ಸಮುದಾಯದ ಪ್ರತಿನಿಧಿಗಳಂತೆ ಚಿತ್ರಿಸುವುದು ಹಾಗೂ ಇತಿಹಾಸದ ಘಟನೆಗಳನ್ನು ತಾವು ನಂಬಿದ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿರುವಂತೆ ನಿರೂಪಿಸುವುದು ಒಂದು ರೀತಿಯಲ್ಲಿ ಇತಿಹಾಸವನ್ನು ವಿಕೃತೀಕರಿಸುವ ಪ್ರಯತ್ನಗಳು ಇಂದು ನಡೆಯುತ್ತಿರುವುದು ಆತಂಕವನ್ನುಂಟು ಮಾಡುವ ವಿಚಾರ. ಇಂತಹ ಪ್ರಯತ್ನಗಳಿಂದ ಸಮಾಜದ ಸ್ವಾಸ್ಥ್ಯ ಕೆಡುವುದರ ಹೊರತು ಬೇರೇನೂ ಸಾಧಿಸಲು ಸಾಧ್ಯವಾಗದು. ಎರಡನೆಯದಾಗಿ, ಐತಿಹಾಸಿಕ ಪರಂಪರೆಯ ಪ್ರತಿನಿಧಿಗಳಾಗಿ ಇಂದು ನಮ್ಮೆದುರಿಗಿರುವಂತಹ ನೂರಾರು ಅದ್ಭುತವಾದಂತಹ ಪ್ರಾಚೀನ ಸ್ಮಾರಕಗಳನ್ನು ನಾಶಪಡಿಸುವ, ರೂಪಾಂತರಗೊಳಿಸುವ ಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿವೆ. ನಮ್ಮ ಇತಿಹಾಸದ ಸ್ಪಷ್ಟವಾದ ಅರಿವಿನಿಂದ ಮಾತ್ರ ಪ್ರಜ್ಞಾವಂತ, ಜವಾಬ್ದಾರಿಯುತ ಹಾಗೂ ದೇಶನಿಷ್ಠರಾದ ನಾಗರಿಕರು ರೂಪುಗೊಳ್ಳಲು ಸಾಧ್ಯ. ಅಂತಹ ದಿನಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ಆದಷ್ಟು ಬೇಗ ನಮಗೆಲ್ಲರಿಗೂ ಲಭಿಸಲಿ ಎಂದು ಆಶಿಸೋಣವೇ.
1: ಇದುವರೆಗೆ ಪೊಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:34:42. ಇನ್ನು ಕೇಳೋಣ ರೈತರಿಗೆ ಸಲಹೆ.

ರೈತ ಬಾಂಧವರೇ ನಮಸ್ಕಾರ. ಭತ್ತವು ಕೊಡಗು ಜಿಲ್ಲೆಯ ಬಹುಮುಖ್ಯ ಆಹಾರ ಬೆಳೆಯಾಗಿದ್ದು, ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಪರಂಪರಾಗತವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯಲಾಗುತ್ತಿದೆ. ದಶಕಗಳ ಹಿಂದೆ ಅನ್ನದ ಬಟ್ಟಲು ಎಂದು ಕರೆಯುತ್ತಿದ್ದ ಜಿಲ್ಲೆಯಲ್ಲಿ ದಿನ ಕಳೆದಂತೆ ಹಲವಾರು ಕಾರಣಗಳಿಂದ ಭತ್ತದ ಬೆಳೆಯು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಭತ್ತ ಬೆಳೆಯುವ ಪ್ರದೇಶವು ಗಣನೀಯವಾಗಿ ಕ್ಷೀಣಿಸುತ್ತಿದೆ. ಕೊಡಗಿನಲ್ಲಿ ಹುತ್ತರಿ ಹಬ್ಬವನ್ನು ಆಚರಿಸಲು ಬೇಕಾಗಿರುವ ಕದರನ್ನು ಸಹ ಭತ್ತವನ್ನು ಬೆಳೆದಿರುವ ಬೇರೆ ರೈತರಿಂದ ತಂದು ಆಚರಿಸುವ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ನಾವು ಸಹಜವಾಗಿ ಕಾಣಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲು ಆಸಕ್ತಿ ಹೊಂದಿದ್ದು, ಭತ್ತವನ್ನು ಬೆಳೆಯುವ ಪ್ರದೇಶ ಕಡಿಮೆಯಾಗುತ್ತಿದ್ದು ಇಳುವರಿಯಲ್ಲಿ ಕೂಡ ಇಳಿಮುಖವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಭತ್ತದ ನಾಟಿ ಕಾರ್ಯ ಬಹುತೇಕ ಮುಗಿದಿದ್ದು, ನಾಟಿ ಮಾಡಿ 30-40 ದಿನ

0: ಗಳಾಗಿರುವ ಈ ಸಂದರ್ಭದಲ್ಲಿ ಗದ್ದೆಗಳಲ್ಲಿ ಬೆಂಕಿ ರೋಗ ಮತ್ತು ಎಲೆ ಸುರುಳಿ ಹುಳುವಿನ ಬಾಧೆ ಜಿಲ್ಲೆಯ 5 ತಾಲೂಕುಗಳಾದ ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಕುಶಾಲನಗರ ಮತ್ತು ಸೋಮವಾರಪೇಟೆಗಳಲ್ಲಿ ಕಾಣಿಸಿಕೊಂಡಿದೆ. ಇದರ ಹತೋಟಿಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇವರ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಕೊಡಗು ಜಿಲ್ಲೆ ರೈತರಿಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ರೋಗದ ಲಕ್ಷಣಗಳು ಹೀಗಿವೆ. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ನಂತರ ಇಂತಹ ಚುಕ್ಕೆಗಳ ಗಾತ್ರ ಹೆಚ್ಚಾಗಿ ಗರಿಗಳ ಮೇಲೆ ಕದಿರಿನಾಕಾರದ ಮೊನಚಾದ ತುದಿಗಳುಳ್ಳ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಚುಕ್ಕೆಗಳ ಮಧ್ಯಭಾಗವು ಬೂದಿ ಬಣ್ಣಕ್ಕೆ ತಿರುಗಿ ಸುತ್ತಲೂ ಕಂದು ಬಣ್ಣದ್ದಾಗಿರುತ್ತದೆ. ಇಂತಹ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಯು ಸುಟ್ಟು ಹೋದಂತೆ ಕಂಡುಬರುತ್ತೆ. ಹತೋಟಿ ವಿಧಾನಗಳು: ಗದ್ದೆಗಳಿಗೆ ಹೆಚ್ಚಿನ ಪ್ರಮಾಣದ ಯೂರಿಯಾವನ್ನು ಕೊಡಬಾರದು. ರೋಗದ ಬಾಧೆ ಇದ್ದಲ್ಲಿ ಶಿಲೀಂದ್ರನಾಶಕಗಳಾದ ಟ್ರೈಫ್ಲೋಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕೊನೋಜೋಲ್ 0.5 ಗ್ರಾಂ ಅಥವಾ ಟ್ರೈಸೈಕ್ಲೋಜೋಲ್ 0.6 ಗ್ರಾಂ ಅಥವಾ ಅಜಾಕ್ಸಿಟ್ರೋಬಿನ್ ಮತ್ತು ಡೈಫೆನ್ಕೊನೋಜೋಲ್ 1.0 ಮಿಲಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಶಿಲೀಂದ್ರನಾಶಕಕ್ಕೆ ಅಂಟು ದ್ರಾವಣವನ್ನು ಸೇರಿಸಿ ಸಿಂಪಡಿಸುವುದು ಉತ್ತಮ. ಕೀಟಬಾಧೆಯ ಲಕ್ಷಣಗಳು ಹೀಗಿವೆ. ಎಲೆ ಸುರುಳಿ ಹುಳುವಿನ ಬಾಧೆ ಸಸಿ ಮಡಿಯಲ್ಲಿ ಮತ್ತು ನಾಟಿ ಮಾಡಿದ ಗದ್ದೆಗಳಲ್ಲಿ ಕಂಡುಬಂದಿದ್ದರೆ ಹುಳುಗಳು ಎಲೆಯ ಅಂಚನ್ನು ಮಡಿಚಿ ಸುರುಳಿ ಸುತ್ತಿಕೊಂಡು ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತವೆ. ಇದರಿಂದ ಪೈರು ಬೆಳ್ಳಗೆ ಬಿಳಿಚಿಕೊಂಡಂತೆ ಕಾಣಿಸುತ್ತದೆ. ಬಾಧೆಯು ತೀವ್ರವಾದಾಗ ಬೆಳವಣಿಗೆ ಕುಂಠಿತವಾಗಿ ತೆನೆ ಬರದೆ ನಷ್ಟ ಉಂಟಾಗುತ್ತದೆ. ಆದ್ದರಿಂದ ರೈತ ಬಾಂಧವರು ಈ ಕೀಟಬಾಧೆಯ ಲಕ್ಷಣಗಳು ನಾಟಿ ಮಾಡಿದ ಗದ್ದೆಗಳಲ್ಲಿ ಕಂಡುಬಂದಿದ್ದರೆ ಈಗ ಹೇಳುವ ಕ್ರಮಗಳನ್ನು ಕೂಡಲೇ ಅನುಸರಿಸಬೇಕೆಂದು ಕೃಷಿ ವಿಜ್ಞಾನ ಕೇಂದ್ರ ರೈತರಲ್ಲಿ ಮನವಿ ಮಾಡಿಕೊಂಡಿದೆ. ಮೋಡ ಕವಿದ ವಾತಾವರಣ, ತುಂತುರು ಮಳೆ ಹನಿ ಬಿಟ್ಟು ಬಿಟ್ಟು ಬರುವ ಬಿಸಿಲು ಮತ್ತು ಮಳೆ ಈ ಎಲೆ ಸುರುಳಿ ಹುಳುವಿನ ಬಾಧೆ ತೀವ್ರವಾಗಿ ಹರಡಲು ಕಾರಣವಾಗುತ್ತವೆ. ಪತಂಗವು ತಿಳಿ ಹಳದಿ ಬಣ್ಣ ಹೊಂದಿದ್ದು ರೆಕ್ಕೆಗಳ ಮೇಲೆ ತೆಳುವಾದ ಕಪ್ಪು ಅಡ್ಡಗೆರೆಗಳು ಇರುತ್ತವೆ. ಹೆಣ್ಣು ಪತಂಗ ಸುಮಾರು 300 ಮೊಟ್ಟೆಗಳನ್ನು ಎಲೆಯ ಮೇಲೆ ಮಧ್ಯದ ನರಕ್ಕೆ ಸಮಾನಾಂತರ ರೇಖೆಯಲ್ಲಿ ಇಡುತ್ತದೆ. 4-7 ದಿನಗಳಲ್ಲಿ ಮೊಟ್ಟೆಯಿಂದ ಮರಿಗಳು ಹೊರಬಂದು 15-27 ದಿನಗಳವರೆಗೆ ಎಲೆಯನ್ನು ಕೆರೆದು ತಿನ್ನುತ್ತಾ ಬೆಳೆದು ಕೋಶಾವಸ್ಥೆಯನ್ನು ಸೇರುತ್ತವೆ. 6-8 ದಿನಗಳವರೆಗೆ ಕೋಶಾವಸ್ಥೆಯಲ್ಲಿದ್ದು ತದನಂತರ ಪ್ರೌಢ ಕೀಟವಾಗಿ ಹೊರಬರುತ್ತದೆ. ಹತೋಟಿ ವಿಧಾನಗಳು ಹೀಗಿವೆ. ಇದರ ಹತೋಟಿಗೆ ಗದ್ದೆಯ ಬದುವಿನಲ್ಲಿರುವ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸಬೇಕು. ಶಿಫಾರಸು ಮಾಡಿರುವಷ್ಟು ಮಾತ್ರ ಸಾರಜನಕ ಗೊಬ್ಬರವನ್ನು ಕೊಡಬೇಕು. ಕೀಟವಿರುವ ಸೂಚನೆಯನ್ನು ನೋಡಿಕೊಂಡು ಇಂಡಾಕ್ಸಿಕಾರ್ಬ್ 0.5 ಮಿಲಿಲೀಟರ್ ಅಥವಾ ಪ್ಲೊಬೆಂಡಮೈಡ್ 0.4 ಮಿಲಿಲೀಟರ್ ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಂಪಡಣೆ ಮಾಡುವಾಗ ಕೀಟನಾಶಕಕ್ಕೆ ಅಂಟು ದ್ರಾವಣವನ್ನು ಸೇರಿಸಿ ಸಿಂಪಡಿಸುವುದು ಉತ್ತಮ.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್. ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ನುಡಿಯ ಬೆಡಗು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್,
3: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
4: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
5: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ.

ಸಂಗೀತಗಾರ ಇಂದಿನ ನುಡಿಯ ಬೆಡಗು ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳ ಕುರಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾಷೆಗೆ ಸಂಬಂಧಿಸಿದಂತೆ ನಮಗೆ ಖಚಿತ ಪುರಾವೆಗಳು ಅಥವಾ ದಾಖಲೆಗಳು ಸಿಗೋದು ಶಾಸನಗಳಲ್ಲಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸನಗಳ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಪ್ರಾಚೀನ ಕರ್ನಾಟಕದ ಇತಿಹಾಸದ ಪುನರ್ ನಿರ್ಮಾಣಕ್ಕೆ ಇರುವ ಅತಿ ಪ್ರಮುಖವಾದ ಆಧಾರಗಳು ಅಂತಂದರೆ ಶಾಸನಗಳು. ಹಾಗಾದರೆ ಶಾಸನ ಅಂದ್ರೇನು? ಶಾಸನ ಅಂದರೆ ರಾಜಾಜ್ಞೆ. ಇದು ಸಂಸ್ಕೃತದ ಶಾಸ್ ಎಂಬ ಧಾತುವಿನಿಂದ ಬಂದಿದೆ. ಅಂದರೆ ಅಪ್ಪಣೆ ಮಾಡು, ಘೋಷಣೆ ಹೊರಡಿಸು ಎನ್ನುವ ಅರ್ಥವನ್ನು ಅದು ನೀಡುತ್ತೆ. ಇದರ ಇಂಗ್ಲಿಷ್ ಸಮಾನಾರ್ಥಕ ಪದ ಇನ್ಸ್ಕ್ರಿಪ್ಷನ್, ಅಂದರೆ ಶಾಶ್ವತವಾಗಿ ಉಳಿಯಬಲ್ಲ ವಸ್ತುಗಳ ಮೇಲೆ ಕೊರೆಯಲ್ಪಟ್ಟ ಅಥವಾ ಕಂಡರಿಸಲ್ಪಟ್ಟ ಬರಹ ಅಂತ ಅರ್ಥ ಮಾಡಿಕೊಳ್ಬಹುದು. ಅಥವಾ ಇನ್ಸ್ಕ್ರೈಬ್ ಅಂದರೆ ಹೊರಡು, ಕೆತ್ತು, ಕೊರೆ ಎಂಬ ಅರ್ಥದಿಂದ ಹಿಡಿದು ಆಡಳಿತ ಪ್ರಭುತ್ವ, ಆಜ್ಞೆ, ಅಪ್ಪಣೆ ಮಾಡು, ಕಾನೂನು, ಕಟ್ಟಳೆ, ನಿಗ್ರಹ, ಹಿಡಿತ, ಶಿಲಾಲೇಖ, ತಾಮ್ರಪಟ, ದಾಖಲೆ, ಶಿಕ್ಷೆ, ದಂಡನೆ, ಶಾಸ್ತಿ, ಒಪ್ಪಂದ, ಕರಾರು ಎನ್ನುವ ವ್ಯಾಪಕ ಅರ್ಥವನ್ನು ಇದು ಪಡೆದುಕೊಂಡಿದೆ. ನಮ್ಮ ದೇಶದಲ್ಲಿ ಶಾಸನಗಳ ಚರಿತ್ರೆ ಆರಂಭ ಆಗೋದು ಅಶೋಕನ ಕಾಲದಿಂದ. ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶಾಸನಗಳನ್ನು ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಕೊರೆಸಿದನು. ಈ ಶಾಸನಗಳೇ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಲಿಪಿ. ಸಿಂಧೂ ನಾಗರಿಕತೆಯಲ್ಲಿ ದೊರೆತ ಲಿಪಿಗಳನ್ನು ಹೊರತುಪಡಿಸಿದರೆ ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನ ಲಿಪಿ. ಇದನ್ನು ವಿದ್ವಾಂಸರು ಬ್ರಾಹ್ಮೀ ಲಿಪಿ ಅಂತ ಕರೀತಾರೆ. ಅಂದರೆ ಶಾಸನಗಳು ಆರಂಭವಾದದ್ದು ಧರ್ಮಲಿಪಿಯಾಗಿ. ಅಶೋಕನ ಕಾಲದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇವೆ. ಭಾಷೆ ಕಾಲಕಾಲಕ್ಕೂ ಬದಲಾವಣೆ ಹೊಂದಿ ಸುಮಾರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಕನ್ನಡ ಲಿಪಿ ರೂಪುಗೊಂಡು ಅಸ್ತಿತ್ವಕ್ಕೆ ಬರಲು ಆರಂಭ ಆಯಿತು. 3ನೇ ಶತಮಾನದಲ್ಲಿ ರಚನೆಗೊಂಡ ಲಲಿತ ವಿಸ್ತಾರ ಎನ್ನುವ ಬೌದ್ಧ ಗ್ರಂಥದಲ್ಲಿ 64 ಲಿಪಿಗಳ ಹೆಸರುಗಳು ಬರ್ತವೆ. ಅದರಲ್ಲಿ ಕನಾರಿ ಲಿಪಿ ಎಂಬುದು ಕೂಡ ಒಂದು. ಈ ಕನಾರಿ ಲಿಪಿ ಕನ್ನಡ ಲಿಪಿ ಆಗಿದ್ದಿರಬಹುದು ಅನ್ನೋದು ವಿದ್ವಾಂಸರ ಊಹೆ. ಶಾಸನಗಳ ಉಗಮ ದಾನ ಧರ್ಮಗಳಲ್ಲಿ ಅನ್ನೋ ಮಾತಿದೆ. ಅಂದರೆ ಶಾಸನಗಳ ಉಗಮಕ್ಕೆ ಧರ್ಮ ಮತ್ತು ದಾನ ಪ್ರೇರಕ ಶಕ್ತಿಗಳು. ಅದಲ್ಲದೆ ವೀರ ಜೀವನ ಕೂಡ ಶಾಸನಗಳ ಉಗಮಕ್ಕೆ ಕಾರಣ ಆದವು. ಶಾಸನಗಳನ್ನು ಕಲ್ಲಿನಲ್ಲೇ ಯಾಕೆ ಬರೆಸ್ತಾ ಇದ್ರು ಅಂದರೆ ತಾನು ಕೊಟ್ಟ ದಾನ ಅಥವಾ ಧಾರ್ಮಿಕ ಕಾರ್ಯ ಬಹುಕಾಲ ಉಳಿದು ಎಲ್ಲರಿಗೂ ತಿಳಿಬೇಕು. ಕಲ್ಲು ಅಲ್ಲದೆ ಶಾಸನಗಳನ್ನು ತಾಮ್ರಪಟದ ಮೇಲೂ ಕೂಡ ಬರೆಸ್ತಾ ಇದ್ರು. ಓಲೆಗರಿಗಳ ಮೇಲೂ ಕೂಡ ಶಾಸನಗಳು ರಚನೆಯಾಗಿವೆ. ಇದುವರೆಗೆ ಸಿಕ್ಕ ಶಾಸನಗಳ ಸಂಖ್ಯೆ ಸುಮಾರು 25,000ಕ್ಕೂ ಹೆಚ್ಚು. ತಮಿಳುನಾಡನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಸನಗಳು ಸಿಕ್ಕಿವೆ. ಸಿಕ್ಕ ಶಾಸನಗಳಲ್ಲಿ ವೀರಗಲ್ಲು, ಮಾಸ್ತಿಗಲ್ಲುಗಳನ್ನು ಬಿಟ್ಟರೆ ದಾನ ಶಾಸನಗಳೇ ಹೆಚ್ಚು. ಇವಲ್ಲದೆ ನಿಷಿದಿಗಲ್ಲುಗಳು ಕೂಡ ಸಿಕ್ಕಿವೆ. ಶತ್ರುಗಳನ್ನು ಎದುರಿಸಿ ಧರ್ಮಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವವನ್ನು ಅರ್ಪಿಸಿದ ಶೂರರ ಸಾಹಸ ಕಾರ್ಯವನ್ನು ವರ್ಣಿಸುವ ಶಾಸನಗಳೇ ವೀರಗಲ್ಲು. ಮೃತನಾದ ಪತಿಯ ಏಕೈಕ ನಿಷ್ಠೆಯಿಂದ ಹಿಂಬಾಲಿಸಿ ನಡೆದ ಸತಿಯ ಸ್ಮರಣೆಗಾಗಿ ನಿಲ್ಲಿಸಿದ ಕಲ್ಲುಗಳೇ ಮಹಾಸತಿ ಕಲ್ಲುಗಳು ಅಥವಾ ಮಾಸ್ತಿಗಲ್ಲು. ಜೈನ ಸನ್ಯಾಸಿಗಳು ಕಠಿಣ ವ್ರತ ಮಾಡಿ ಮೋಕ್ಷ ಹೊಂದಿದವರ ನೆನಪಿಗಾಗಿ, ಸ್ಮರಣೆಗಾಗಿ ನಿಲ್ಲಿಸಿರುವ ಕಲ್ಲುಗಳೇ ನಿಷಿದಿಗಲ್ಲುಗಳು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ, ವಿಜಯನಗರದ ಅರಸರ ಕಾಲದಲ್ಲಿ, ಕೆಳದಿಯ ಅರಸರ ಕಾಲದಲ್ಲಿ, ಹೀಗೆ ಅನೇಕ ಶಾಸನಗಳು ನಮಗೆ ಸಿಗುತ್ತವೆ. ಇದುವರೆಗೆ ದೊರೆತಿರುವ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಕ್ರಿಸ್ತಶಕ 450ರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತ ಹಲ್ಮಿಡಿ ಶಾಸನ. ಶಾಸನಗಳಲ್ಲಿ ಅನೇಕ ಪ್ರಮುಖವಾದಂತಹ ಅಂಶಗಳು ನಮಗೆ ಕಂಡುಬರುತ್ತವೆ. ವೀರಗಲ್ಲುಗಳು ಕನ್ನಡದ ಜನ ಎಂದೂ ಹೇಡಿಗಳಲ್ಲ, ಧರ್ಮಕ್ಕಾಗಿ ಹೋರಾಡಿದವರು, ಸ್ವಾಮಿನಿಷ್ಠೆಗಾಗಿ ಹೋರಾಡಿದವರು ಎನ್ನುವಂತಹ ಸಂಗತಿ ತಿಳಿದು ಬರುತ್ತೆ. ಹಾಗೆ ಮಾಸ್ತಿಗಲ್ಲು ಯಾರೂ ಒತ್ತಾಯ ಮಾಡ್ತಾ ಇರಲಿಲ್ಲ, ಸ್ವನಿಷ್ಠೆಯಿಂದ ಸ್ತ್ರೀಯರು ಗಂಡನನ್ನು

0: ಪಾಲಿಸಿ ಆಗಿರುವಂತಹದ್ದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಶಾಸನಗಳಿಂದ ತಿಳಿದು ಬರುತ್ತೆ. ಅದು ಏನಂತಂದರೆ, ದಾನ ಮಾಡುವುದು ಜೀವನದ ಅವಿಭಾಜ್ಯ ಅಂಗ ಅಥವಾ ಕರ್ತವ್ಯ. ತಾಯಿ ತನ್ನ ಮಗನ ಕಿವಿಯಲ್ಲಿ ಹೀಗೆ ಹೇಳ್ತಾಳೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವಸು, ದೇವಾಗಾರಂ ಮಾಡಿಸು. ಅಂದರೆ ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ದೇವಾಲಯಗಳನ್ನು ನಿರ್ಮಿಸು, ಬಂಧನಕ್ಕೆ ಸಿಕ್ಕ ಅನಾಥರನ್ನು ಬಿಡಿಸು, ಸ್ನೇಹಿತರಿಗೆ ಸಹಾಯಕನಾಗು, ನಂಬಿದವರಿಗೆ ಆಶ್ರಯವಂತನಾಗು, ಸತ್ಪುರುಷರನ್ನು ರಕ್ಷಿಸು. ಅನ್ನದಾನದ ಮಹತ್ವವನ್ನು ಸಾರುವಂತಹ ಸೊರಟೂರಿನ ಶಾಸನ ದಾನದೊಳ ಅನ್ನದಾನಮೇ ಸಾರಂ ಎಂದು ಹೇಳಿ ಜಕ್ಕಿಯಬ್ಬೆಯ ಆದರ್ಶವನ್ನು ವರ್ಣಿಸುತ್ತದೆ. ಸಾಹಿತ್ಯ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದಂತೆ 10 ಮತ್ತು 12ನೇ ಶತಮಾನದ ಕೆಲವು ಶಾಸನಗಳು ಚಿಕ್ಕ ಚಂಪೂ ಕಾವ್ಯಗಳಂತೆ ಕಾಣಿಸ್ತವೆ. ಬಾದಾಮಿ ಶಾಸನ ತ್ರಿಪದಿ ರೂಪದಲ್ಲಿ ಇದೆ. ಅದು ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಎನ್ನುವಂತಹ ತ್ರಿಪದಿಯನ್ನು ಸಹ ನಾವು ಕಾಣಬಹುದು. ಸಾಮಾಜಿಕ ಮತ್ತು ಸಾಹಿತ್ಯಿಕ ಅಂಶಗಳ ಜೊತೆಗೆ ಭಾಷೆಯ ದೃಷ್ಟಿಯಿಂದ ಆದಿಕವಿ ಪಂಪನನ್ನ ಕುರಿತು ಗಂಗಾಧರಂ ಶಾಸನದಲ್ಲಿ ಸಂಸ್ಕೃತ, ಕನ್ನಡ ಹಾಗೂ ತೆಲುಗು ಭಾಷೆಗಳನ್ನು ಕೂಡ ಬಳಸಲಾಗಿದೆ. ಹಲ್ಮಿಡಿ ಶಾಸನದಲ್ಲಿ ಬರುವ ನರಿದಾವಿಳೆ ನಾಡುಳ್, ಕಳ್ದೋನ್, ಕರುಂಬಿಡಿವಿಟ್ಟಾರ್ ಇವು ಹಳಗನ್ನಡಕ್ಕಿಂತ ಹಿಂದಿನವು. ಶ್ರವಣಬೆಳಗೊಳದ ಶಾಸನ ಕಳ್ವಪ್ಪಿನ ಬೆಟ್ಟದುಳ್, ಸ್ವರ್ಗಾಗ್ರಮಾನ್ ಎರಿವಾರ್ ಪೂರ್ವದ ಹಳೆಗನ್ನಡವನ್ನು ಸಹ ಇಲ್ಲಿ ಕಾಣಬಹುದು. ಈ ಶಾಸನಗಳನ್ನು ನಮಗೆ ಅನೇಕ ಮಹನೀಯರು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದರಲ್ಲಿ JF ಫ್ಲೀಟ್, AC ಬರ್ನೆಲ್, LD ಬರ್ನೆಟ್, ಆರ್ ನರಸಿಂಹಾಚಾರ್, HH ಕೃಷ್ಣಶಾಸ್ತ್ರಿ, MH ಕೃಷ್ಣ, RS ಪಂಚಮುಖಿ. ಶಾಸನಗಳು ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ತಮ್ಮ ಕಾಣಿಕೆಯನ್ನು ಕೊಟ್ಟದ್ದಷ್ಟೇ ಅಲ್ಲ, ನಾಡಿನ ಭವ್ಯ ಪರಂಪರೆಯನ್ನು ಹಿಡಿದಿಟ್ಟಿರುವ ಶಾಶ್ವತ ಸಂಪತ್ತುಗಳಾಗಿವೆ. ಸ್ನೇಹಿತರೆ, ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮೊದಲು ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ವಿಳಾಸ: ನಿಲಯದ ನಿರ್ದೇಶಕರು, ನುಡಿಯ ಬೆಡಗು ವಿಭಾಗ, ಆಕಾಶವಾಣಿ, ಮಡಿಕೇರಿ. ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗೆ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ

0: ಕೇಳಿ ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. ಎಸ್ಬಿಐನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೂಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಆಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
4: The number you've dialed is currently busy.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
7: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55. ಇನ್ನು ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
10: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕ ರಿಚಾ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಥಾ ಸ್ವಿಜರ್ಲ್ಯಾಂಡ್ ದೇಶಸ್ಯ ರಾಷ್ಟ್ರಪತಿಃ ಗೀ ಪಾಮಲಃ ಚ ಅದ್ಯ ಭಾರತ ಮಂಡಪಂ ಇತ್ಯತ್ರ ದ್ವಿತೀಯಂ ಭಾರತ್ EFTA ಸಮೃದ್ಧಿ ಶಿಖರ ಸಮ್ಮೇಳನಂ ಸಂಬೋಧಯಿಷ್ಯತಃ. ಭಾರತ್ EFTA ವ್ಯಾಪಾರಾರ್ಥಿಕ ಸಹಮತಿ ಸಂಧೇಃ ಪ್ರಥಮ ವಾರ್ಷಿಕೋತ್ಸವಸ್ಯ ಅವಸರೆ ಸಮ್ಮೇಳನಮಿದಂ ಆಯೋಜ್ಯತೆ. ಅಸ್ಮಿನ್ ಸಮ್ಮೇಳನೆ ಭಾರತಸ್ಯ ತಥಾ EFTA ಸಂಘಟನೆ ಅಂತರ್ಭೂತಾನಾಂ ಸ್ವಿಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್, ಲಿಕ್ಟೆನ್ಸ್ಟೈನ್ ಚೇತ್ಯತೇಷಾಂ ದೇಶಾನಾಂ ವರಿಷ್ಠಾಃ ಪ್ರೋಷ

0: ನಡೆಸಲಾಗುವುದು. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿಶೇಷಾಧಿಕಾರಿಯವರ ಅಪ್ಪಣೆಯ ಮೇರೆಗೆ ವ್ಯವಸ್ಥಾಪಕರು ಕೇಳಿಕೊಂಡಿದ್ದಾರೆ.
1: ನಿಧಾನ ಸುದ್ದಿ. ಮೂಲತಃ ಬಿರ್ನಾಣಿ ಕರಳಾನ ಪೊನ್ನಂಪೇಟೆಲು ವಾಸಯಂಜ. ಮಾಜಿ ಪಟ್ಟಳಕಾರ ಕಳಕಂಡ ವಾಸು ನಾಣಯಂಗ ಇಂದು ಪೊಂಜತೆಕ್ ಮರಣಪಟ್ಟಿತ್ತು. ಬಯತ್ ಅರುವತ್ತಂಡು ಆಕಿರಿಕಾರ್ಯ ಇಂದೇ ಬಿರ್ನಾಣಿಲುಳ್ಳ ಒಕ್ಕ ಕ್ಯಾಕೊಳತ್ತು ನಡಪ. ನಾಪೊಕ್ಲು ವಾಸವುಳ್ಳ ಮೇದರ ಅಚ್ಚುರಾಧ ಅಯ್ಯಂಗ ನಿನಾದ ಮರಣಪಟ್ಟಿತ್ತು. ಮೇದರ ಮಂಜು ಅಯ್ಯಂಗಡ ಪಪ್ಪ ಎಳುವತ್ತಂಜಿ ಬಯತ್ರ ಅಚ್ಚುರಾಧ ಅಯ್ಯಂಗಡ ಚಾವು ಕೂಟೋ ತಾಳತ್ ಮನೆಯಲ್ಲುಳ್ಳ ಚೆರಿಯ ಮನೆ ಕುಶಾಲಪ್ಪ ಅಯ್ಯಂಗಡ ಲೈನ್ ಮನೆಯಲ್ಲಿ ದಪನ ಕಾರ್ಯ ಇಂದು ಮಚನ 3 ಗಂಟೆಗೆ ಮಡಿಕೇರಿ ಹಿಂದೂ ರುದ್ರಭೂಮಿಲಿ ನಡಪ. ಬಿಟ್ಟಂಗಲ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಶ್ವಸಂಸ್ಥೆ 2017ರಲ್ಲಿ ಆರಂಭಿಸಿದ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟಾಗಿದೆ ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ತಿಳಿಸಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅನುವಾದ ಕಮ್ಮಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4ನೇ ಶತಮಾನದ ಅಂತ್ಯದಲ್ಲಿ ಬೈಬಲ್ ಗ್ರಂಥವನ್ನು ಗ್ರೀಕ್ ಭಾಷೆಯಿಂದ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ ಇಟಲಿಯ ಸೇಂಟ್ ಜೆರೋಮ್ ಅವರ ಸ್ಮರಣೆಯ ಪ್ರಯುಕ್ತ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ಆರಂಭವಾಯಿತು ಎಂದರು. ಜಾಗತಿಕ ಭಾಷೆಗಳ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಸಮಾರೋಪ ನುಡಿಗಳನ್ನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರ ಕಾಲದ ಶಾಸನ ಪತ್ತೆಯಾಗಿದೆ. ಸಂಶೋಧಕ ಡಾ ಮಹೇಶ್ ಕುಂಚಿಗನಾಳು, ಶಾಸನ ತಜ್ಞ

0: ಶಶಿಕುಮಾರ್ ನಾಯ್ಕರ್ ಅವರ ಪ್ರಕಾರ 16ನೇ ಶತಮಾನದ ಶಾಸನವಾಗಿದ್ದು, ರಾಮರಾಯರು ಹರತಿಯ ಮಲ್ಲಿಕಾರ್ಜುನ ದೇವರಿಗೆ ಮಾರೇನಹಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ ಉಲ್ಲೇಖವಿದೆ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ ನಡೆಯಲಿದೆ. ಕರಾವಳಿ ಭಾಗದ ಭದ್ರತೆ, ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ, ಸಾರ್ವಜನಿಕರಲ್ಲಿ ಜಾಗೃತಿ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಕರಾವಳಿ ಕಾವಲು ಪಡೆ, ಭಾರತೀಯ ನೌಕಾಪಡೆ, ಪೊಲೀಸ್ ಇಲಾಖೆ ಪಾಲ್ಗೊಳ್ಳುತ್ತಿದ್ದು, ಬಂದರು, ರಾಷ್ಟೀಯ ಹೆದ್ದಾರಿ, ರೈಲು ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಪರಿಶೀಲನೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಹಕ್ಕಿಯ ಸಂಖ್ಯೆ ಅಗಣಿತವಾಗಿ ಕುಸಿಯುತ್ತಿರುವ ಹಿನ್ನೆಲೆ, ನೀಲಕಂಠ ಹಕ್ಕಿಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕಾಗಿ ವಿಶ್ವ ವಲಸೆ ಹಕ್ಕಿಗಳ ದಿನ ಈ ತಿಂಗಳ 10ನೇ ತಾರೀಖಿಗೆ ಪೂರ್ವಭಾವಿಯಾಗಿ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ. ವಲಸೆ ಹಕ್ಕಿ ಯುರೋಪಿಯನ್ ರೋಲರ್ ದಾವಣಗೆರೆಯಲ್ಲಿ ಕಾಣಸಿಕ್ಕಿದೆ. ಪ್ರತಿಯೊಂದು ಪಕ್ಷಿಯೂ ಮುಖ್ಯ, ನಿಮ್ಮ ವೀಕ್ಷಣೆ ಮಹತ್ವದ್ದು ಎಂಬ ಧ್ಯೇಯದೊಂದಿಗೆ ಜನವಿಜ್ಞಾನ ಆಂದೋಲನ ರಾಜ್ಯದ ವಿವಿಧೆಡೆ ಆಯೋಜಿತವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗಾನಂದ್ ಚಂದ್ರಯ್ಯ.
1: ಪ್ರಸ್ತುತ ನಾನು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರೀತಾರೆ, ವೈಜ್ಞಾನಿಕ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಸುಮಾರು 8-10 ವರ್ಷಗಳ ಕೆಳಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಈ ಪಕ್ಷಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣೋದು ಬಹಳ ಅಪರೂಪ ಆಗ್ತಾ ಇದೆ. ಯಾಕೆ ನೀಲಕಂಠ ಪಕ್ಷಿಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ಅದರಿಂದಿರುವ ಕಾರಣವನ್ನ ಅರಿಯೋ ಕಾರಣದಿಂದ ನಾನು ಪ್ರಾಜೆಕ್ಟ್ ನೀಲಕಂಠ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀಲಕಂಠ ಪಕ್ಷಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ, ಅವುಗಳ ಆವಾಸ ಸ್ಥಾನ ಯಾವುದು ಮತ್ತು ಇವುಗಳ ಆಹಾರ ಪದ್ಧತಿ ಏನು, ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನೀಲಕಂಠ ಪಕ್ಷಿಗಳ ಪಾತ್ರಗಳು ಏನು ಅಂತ ಅರಿಯೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಅನ್ನ ನಾನು ಕೈಗೊಂಡಿದ್ದೇನೆ. ಜನಗಳನ್ನು ಇವುಗಳ ಸಂರಕ್ಷಣೆಯ ಕಡೆಗೆ ಗಮನವನ್ನ ಸೆಳೆಯುವ ಒಂದು ಉದ್ದೇಶದಿಂದ ನಾನು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇನೆ.
0: ಒಳಿತಿಗಾಗಿ ಹತ್ತಿ, ವ್ಯಾಪಾರ ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ಧಿ ಸಾಧಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿರುವ ಹಯಾಟ್ ರೀಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಹತ್ತಿ ಆರ್ಥಿಕ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತದೆ, ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸುತ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅಂತಾರಾಷ್ಟೀಯ ಸಮ್ಮೇಳನ ಅನ್ವೇಷಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಅಲ್ಲೀಪುರ, ಬಾಚವಾರ, ಯರಗೋಳ ಸೇರಿದಂತೆ ಹಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಸೀತಾಫಲ ಸಂಪೂರ್ಣ ಕಮರಿ, ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಭಾಗದ ಸೀತಾಫಲ ನೈಸರ್ಗಿಕ ರುಚಿ ಹಾಗೂ ಗುಣಮಟ್ಟದಿಂದಾಗಿ ನೆರೆಯ ರಾಜ್ಯಗಳಲ್ಲಿಯೂ ಬೇಡಿಕೆ ಹೊಂದಿತ್ತು. ಪ್ರದೇಶ ಸಮಾಚಾರಕ್ಕಾಗಿ ಯಾದಗಿರಿಯ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಮಾಹಿತಿ ನೀಡಿದ್ದಾರೆ.
5: ಇಲ್ಲಿ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದ್ದು ನೈಸರ್ಗಿಕವಾಗಿ ಬೆಳಿತಕ್ಕಂತ ಒಂದೇ ಒಂದು ಹಣ್ಣು ಅಂದ್ರೆ ಇದು ಚಿತಾಪಲ್. ಈ ಸರಿ ಮುಂಗಾರು ಮಳೆ ಆಗಲಾರದ ಕಾರಣ ಏನದಂದ್ರೆ ಸಾಕಷ್ಟು ಗಿಡದಲ್ಲಿ ತುಂಬಿ ನಿಂದಿರುತ್ತ ಕಾಯಿ ಎಲ್ಲಿಲ್ಲ, ಅಲ್ಲೊಂದ್ ಕಾಯಿ ಅವ. ಕೆಲವು ಕಡೆಗೆ ಏನದಂದ್ರೆ ಈ ಬಿಸಿಲಿನ ತಾಪ ಹೆಚ್ಚಿಗೆ ಆಗ್ಯದ, ಮಳೆ ಇರಲಾರದ ಕಾರಣ ತೇವಾಂಶ ಕಳ್ಕೊಂಡ ಏನದ ಗಿಡದಲ್ಲಿ ಕಾಯಿ ಒಣಗಿ ಕಮರಿ ಹೋಗ್ಬಿಟ್ಟದ. ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕ ಇಲ್ಲಿಂದ ಹಣ್ಣುಗಳು ಸರಬರಾಜ್ ಆತು. ದಸರಾ ದೀಪಾವಳಿಗೆ ಹಬ್ಬಕ್ಕ ಇವೇ ಹಣ್ಣುಗಳನ್ನ ಪೂಜೆ ಕಿಡ್ತಕ್ಕಂತ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಈ ಸರಿ ಹಣ್ಣು ಇರಲಾರ್ದಕ್ಕ ನಮ್ಮ ರೈತರಿಗೆ ಮುಂಗಾರ್ಗ ಹೆಸರು ತೊಗರಿ ಹತ್ತಿಗೆ ಬರಗಾಲ ಬಂದ್ರ ಇವತ್ತು ನಂಬಲ್ಲಿ ಚಿತ್ತಾಪಲ ಹಣ್ಣಿಗೆ ಕೂಡ ಇವತ್ತು ಬರಗಾಲ ಆಗ್ಯದ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5ರಂದು ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲದ್ದಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ 4 ವಿರುದ್ದ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ 3 ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ 3 ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಒಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಇಂಟರ್ನೆಟ್ ಆಫ್ ಥಿಂಗ್ಸ್,

0: ಕೋಟಿ. ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, ಐಒಟಿ ವಿಭಾಗದ ಮುಖ್ಯಸ್ಥರು, ಸಿಡ್ಯಾಕ್ ಬೆಂಗಳೂರು. ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, ಐಒಟಿ ವಿಭಾಗದ ಎಚ್ಒಡಿ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಈ ಐಒಟಿ ಅಂತ ಅಂದ್ರೆ ಏನು ಅಂತ ಸರಳವಾಗಿ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ?
1: ಖಂಡಿತವಾಗಿ. ನಾವು ನಮ್ಮ ಸುತ್ತಮುತ್ತ ತುಂಬಾ ಐಒಟಿ ಡಿವೈಸಸ್ ಅನ್ನು ಬಳಸುತ್ತಿದ್ದೇವೆ, ಆದ್ರೆ ಅದು ಐಒಟಿ ಎಂದು ನಮಗೆ ಗೊತ್ತಿರುವುದಿಲ್ಲ. ಮೇಡಮ್, ನೀವು ಹಾಕಿರೋ ಸ್ಮಾರ್ಟ್ ವಾಚ್ ಕೂಡ ಐಒಟಿಗೆ ಒಳ್ಳೆ ಎಕ್ಸಾಂಪಲ್.
0: ಹೌದಾ? ನಿಜನಾ? ನಂಗೆ ಗೊತ್ತೇ ಇರಲಿಲ್ಲ.
1: ಹೌದು, 2010 ನೀವು ಪ್ರತಿದಿನ ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಬಹುಶಃ ಒಂದು 3,000 ಅಥವಾ 4,000 ಸ್ಟೆಪ್ಸ್ ಇರಬಹುದೇನೋ.
1: ಆದ್ರೆ 20 September 2026 ನೀವು ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಒಂದ್ ನಿಮಿಷ ಸರ್, ನಾನು ಚೆಕ್ ಮಾಡಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಿ ಹೇಳೋದಾದ್ರೆ 4,623 ಸ್ಟೆಪ್ಸ್ ಇರಬಹುದು.
1: ಕಂಗ್ರಾಚುಲೇಷನ್ಸ್, ನೀವು ಐಒಟಿ ಯೂಸರ್ ಆಗಿದ್ದೀರಾ. ಸ್ಮಾರ್ಟ್ ವಾಚ್ ನಲ್ಲಿ ಇರುವ ಸೆನ್ಸರ್ಸ್ ನಿಮ್ಮ ಸ್ಟೆಪ್ಸ್, ಹಾರ್ಟ್ ರೇಟ್, ಹಲವು ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡುತ್ತವೆ. ಈ ಇನ್ಫಾರ್ಮೇಶನ್ ನಿಮ್ಮ ಸ್ಮಾರ್ಟ್ ಫೋನ್ಗೆ, ಅಲ್ಲಿಂದ ಕ್ಲೌಡ್ ಗೆ ಹೋಗಿ ನಮಗೆ ಸಿಂಪಲ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಸಿಗುತ್ತದೆ.
0: ಇನ್ನು ಕೆಲವು ಉದಾಹರಣೆಗಳನ್ನ ಕೊಡಬಹುದಾ ಇನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ?
1: ಆಫ್ ಕೋರ್ಸ್ ಮೇಡಮ್. ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್, ಇವೆಲ್ಲ ಐಒಟಿ ಎಕ್ಸಾಂಪಲ್ಸ್.
0: ಐಒಟಿಗೆ ಸಿಂಪಲ್ ಆಗಿ ಡೆಫಿನೇಷನ್ ಕೊಡೋದಾದ್ರೆ, ಅಂದ್ರೆ ಐಒಟಿ ಅಂತಂದ್ರೆ ಏನು ಅಂತ ಇನ್ನು ಸರಳವಾಗಿ ಹೇಳೋದಾದ್ರೆ,
1: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸಿಸ್ಟಮ್ ಸೆನ್ಸ್, ಥಿಂಕ್, ಟಾಕ್, ಆಕ್ಟ್ ಮಾಡಿದ್ರೆ ಅದನ್ನು ಐಒಟಿ ಎಂದು ಹೇಳ್ಬೋದು. ಮೊದಲೇ ಅದು ಏನು ಸೆನ್ಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್, ಏರ್ ಪ್ರೆಷರ್, ಲೈಟ್ ಇಂಟೆನ್ಸಿಟಿ ಮುಂತಾದವುಗಳನ್ನು, ಆಮೇಲೆ ಸೆನ್ಸರ್ ಇಂತ ಬಂದ ಡೇಟಾವನ್ನು ಪ್ರೋಸೆಸ್ ಮಾಡಿ ಮೀನಿಂಗ್ ಫುಲ್ ಇನ್ಫಾರ್ಮೇಶನ್ ಪಡೆಯಬೇಕು. ಉದಾಹರಣೆಗೆ ಸ್ಮಾರ್ಟ್ ವಾಚ್ ನಲ್ಲಿ ಸೆನ್ಸರ್ ಮೆಷರ್ ಮಾಡಿದ ಸ್ಟೆಪ್ಸ್ ಇಂತ ಕ್ಯಾಲೋರೀಸ್ ಬರ್ನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಆಮೇಲೆ ಅದು ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ವೈರ್ಲೆಸ್ ಆಗಿ ಅಥವಾ ಇಂಟರ್ನೆಟ್ ಮೂಲಕ. ಕೊನೆಗೆ ಆ ಡೇಟಾವನ್ನು ಯೂಸರ್ ಗೆ ಸ್ಯೂಟಬಲ್ ಫಾರ್ಮ್ಯಾಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಥವಾ ಅದರ ಆಧಾರದ ಮೇಲೆ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು. ಐಒಟಿ ಅನ್ನು ಎನೇಬ್ಲರ್ ಅಂತ ಕೂಡ ಕರೀತಾರೆ.
0: ಇನ್ನು ನೀವು ಸ್ಮಾರ್ಟ್ ಎನರ್ಜಿ ಮೀಟರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಹೇಗ್ ವರ್ಕ್ ಮಾಡುತ್ತೆ?
1: ಸ್ಮಾರ್ಟ್ ಎನರ್ಜಿ ಮೀಟರ್ ಅಂದ್ರೆ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ AMI ಅಥವಾ ಸ್ಮಾರ್ಟ್ ಗ್ರಿಡ್ ಅನ್ನು ದೊಡ್ಡ ಐಒಟಿ ಸಿಸ್ಟಮ್ ನ ಒಂದು ಕಂಪೋನೆಂಟ್. ಸ್ಮಾರ್ಟ್ ಎನರ್ಜಿ ಮೀಟರ್ ಅನ್ನು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುತ್ತಾರೆ. ಇದು ನಾವು ಕನ್ಸ್ಯೂಮ್ ಮಾಡುವ ಎನರ್ಜಿ, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಕ್ವಾಲಿಟಿ ಮುಂತಾದ ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡಿ ಸರ್ವರ್ ಗೆ ಕಳಿಸುತ್ತದೆ. ಸರ್ವರ್ ನಲ್ಲಿ ಈ ಡೇಟಾ ಯೂಸ್ ಮಾಡಿ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಮೀಟರ್ ರೀಡಿಂಗ್ ಮ್ಯಾನ್ಯಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಪೀಕ್ ಅವರ್ಸ್ ನಲ್ಲಿ ಅಡಿಷನಲ್ ಪವರ್ ಡಿಮ್ಯಾಂಡ್ ಎಷ್ಟು ಇರಬಹುದು ಅಂತ ಪವರ್ ಸಪ್ಲೈ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡಿ ಪ್ಲಾನಿಂಗ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಿಮ್ಮ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಇಂದ ಜನರೇಟ್ ಆಗುವ ಪವರ್ ಅನ್ನು ಮಾರಾಟ ಮಾಡಲು ಸಹಾಯ ಮಾಡಬಹುದು ಮತ್ತು ಮೊಬೈಲ್ ರೀಚಾರ್ಜ್ ಮಾಡುವ ಹಾಗೆ ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಪ್ಷನ್ ಕೂಡ ಕೊಡಬಹುದು.
0: ಶಂಜಿತ್ ಅವರೇ, ಆಗ್ಲೇ ನೀವು ಹೇಳ್ತಾ ಐಒಟಿ ಅನ್ನ ಎನೇಬ್ಲರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ, ಯಾಕೆ ಹಾಗೆ ಕರೀತಾರೆ?
1: ಯಾಕೆಂದ್ರೆ ಐಒಟಿ ತನ್ನಿಂದ ತಾನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಅದು ಬೇರೆ ಸೊಲ್ಯೂಷನ್ಸ್ ಪಾಸಿಬಲ್ ಆಗುವಂತೆ ಮಾಡುತ್ತದೆ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI, AIಗೆ ರಿಯಲ್ ವರ್ಲ್ಡ್ ಇಂತ ಡೇಟಾ ಬೇಕು. ಆ ಡೇಟಾ ಅನ್ನು ಐಒಟಿ ಸಪ್ಲೈ ಮಾಡುತ್ತದೆ. ಟ್ರಾಫಿಕ್ ಕ್ಯಾಮರಾಗೆ AI ಕನೆಕ್ಟ್ ಮಾಡಿದರೆ ವೆಹಿಕಲ್ಸ್ ನ ಕೌಂಟ್ ಮಾಡಬಹುದು. ಆದ್ರೆ ಕ್ಯಾಮರಾ ಕನೆಕ್ಟೆಡ್ ಆಗಿರೋದ್ರಿಂದ ಮಾತ್ರ ಆ ಡೇಟಾ ಸಿಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐಒಟಿ ಐಸ್ ಮತ್ತು ಇಯರ್ಸ್ ಇದಂತೆ, AI ಬ್ರೈನ್ ಇದಂತೆ. ಐಒಟಿ ನೋಡಿದ ಮತ್ತು ಕೇಳಿದ ಇನ್ಫಾರ್ಮೇಶನ್ ಅನ್ನು AI ಇಂಟರ್ಪ್ರೆಟ್ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್, ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ ನ ಲೈವ್ ಡಿಜಿಟಲ್ ಕಾಪಿ. ಅದು ಫ್ಯಾಕ್ಟರಿ ಮೆಷಿನ್ ಆಗಿರಬಹುದು, ಬ್ರಿಡ್ಜ್ ಆಗಿರಬಹುದು, ಅಥವಾ ಹೋಲ್ ಸಿಟಿ ವಾಟರ್ ನೆಟ್ವರ್ಕ್ ಆಗಿರಬಹುದು. ರಿಯಲ್ ಆಬ್ಜೆಕ್ಟ್ ಮೇಲೆ ಇರುವ ಸೆನ್ಸರ್ಸ್ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಮಾಡಿ ಡಿಜಿಟಲ್ ಕಾಪಿಯನ್ನು ಅಪ್ಡೇಟ್ ಮಾಡುತ್ತವೆ. ಆಮೇಲೆ ಎಂಜಿನಿಯರ್ಸ್ ರಿಯಲ್ ಸಿಸ್ಟಮ್ ಗೆ ಡಿಸ್ಟರ್ಬ್ ಮಾಡದೆ ಡಿಜಿಟಲ್ ಕಾಪಿ ಮೇಲೆ ಟೆಸ್ಟ್ ಮಾಡಬಹುದು. ಉದಾಹರಣೆಗೆ ಸಮ್ಮರ್ ನಲ್ಲಿ ಡಿಮ್ಯಾಂಡ್ ಡಬಲ್ ಆದ್ರೆ ಏನಾಗುತ್ತದೆ ಅಂತ ಟೆಸ್ಟ್ ಮಾಡಬಹುದು.
0: ಕೇಳಿದ್ರಲ್ಲ ಶ್ರೋತೃಗಳೇ, ಐಒಟಿ ಕಣ್ಣು ಮತ್ತು ಕಿವಿ ಇದ್ದಂತೆ, AI ಬ್ರೈನ್ ಇದ್ದಂತೆ, ಈ ಮೂರೂ ಸೇರಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಬರುತ್ತೆ, ಅದು ಇನ್ಫಾರ್ಮೇಶನ್ ನ ಇಂಟರ್ಪ್ರೆಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಅಥವಾ ಟ್ರಾಫಿಕ್ ನಲ್ಲಿ ನೀವು ನೋಡಬಹುದು ಎಷ್ಟು ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ನೋಡಿ ತನ್ನಿಂದ ತಾನೇ ಟ್ರಾಫಿಕ್ ಸಿಗ್ನಲ್

0: ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ IoT ಕೆಲಸ ಮಾಡ್ತಿದೆ ಅನ್ನೋದನ್ನ ಉದಾಹರಣೆಯಾಗಿ ತಗೊಳ್ಬಹುದು ಅನ್ಸತ್ತೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಕೆಲಸ ಸರಾಗವಾಗಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾವಿರಾರು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲಾ ಡಿವೈಸಸ್ ಒಂದು ಕಡೆ ಕಲೆಕ್ಟ್ ಮಾಡೋದು ಹೇಗೆ, ಒಂದಕ್ಕೊಂದು ಅದು ಹೊಂದಿಕೊಳ್ಳುತ್ತಾ?
1: ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಬೇಕು. ಅಂದ್ರೆ ISO ಮತ್ತು IEC ನ ಜಾಯಿಂಟ್ ಕಮಿಟಿ IoT ಮತ್ತು ಡಿಜಿಟಲ್ ಟ್ವಿನ್ಸ್ ಗೆ ಕಾಮನ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಮತ್ತು ವೊಕ್ಯಾಬುಲರೀಸ್ ಪಬ್ಲಿಷ್ ಮಾಡುತ್ತದೆ. ಇಂಡಿಯಾ ಕೂಡ ಈ ವರ್ಕ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದೆ. ಇವತ್ತಿನ ಫೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಇರುವಂತೆ ಡೇಟಾಗೆ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ಒಂದು ಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಸೆನ್ಸರ್ ಬೇರೆ ಸಿಟಿನಲ್ಲಿ ಡೆವಲಪ್ ಮಾಡಿದ ಪ್ಲಾಟ್ಫಾರ್ಮ್ ಜೊತೆ ವರ್ಕ್ ಮಾಡಲು ಸ್ಟ್ಯಾಂಡರ್ಡ್ ಸಹಾಯ ಮಾಡುತ್ತವೆ. ಅಂದ್ರೆ ಡಿವೈಸಸ್ ಒಂದೊಂದು ಜೊತೆ ಕಮ್ಯುನಿಕೇಟ್ ಮಾಡಲು ಒಂದು ಕಾಮನ್ ಲ್ಯಾಂಗ್ವೇಜ್ ಇದಂತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂತೆ ಡಿವೈಸ್ ಗೆ ಕೂಡ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಮಾಡುವ ಲ್ಯಾಂಗ್ವೇಜಸ್ ಇರುತ್ತವೆ.
0: ಈ ಒಂದು ಉತ್ತರದಿಂದ ನಮ್ಮ ಶ್ರೋತೃಗಳಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನು ಈ IoT ಅನ್ನ ಪುಷ್ ಮಾಡ್ತಾ ಇರುವಂತಹ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಯಾವುದು?
1: ಮೊದಲೇ ಏನದು, ಎಡ್ಜ್ ಕಂಪ್ಯೂಟಿಂಗ್. ಪ್ರತಿ ರೀಡಿಂಗ್ ಅನ್ನು ಡಿಸ್ಟೆಂಟ್ ಕ್ಲೌಡ್ ಗೆ ಕಳುಹಿಸುವರ ಬದಲು ಡಿವೈಸ್ ಹತ್ತಿರ ಇರುವ ಸ್ಮಾಲ್ ಕಂಪ್ಯೂಟರ್ ಅಂದ್ರೆ ಎಡ್ಜ್ ಗೇಟ್ವೇ ಅಲ್ಲಿ ಡೇಟಾನ ಪಾರ್ಟ್ ಆಗಿ ಅನಲೈಸ್ ಮಾಡಬಹುದು. ಇದರಿಂದ ರೆಸ್ಪಾನ್ಸ್ ಫಾಸ್ಟ್ ಆಗುತ್ತದೆ. ನೆಟ್ವರ್ಕ್ ವೀಕ್ ಇದ್ದರೂ ಸಿಸ್ಟಮ್ ವರ್ಕ್ ಮಾಡಬಹುದು. ರೂರಲ್ ಏರಿಯಾಸ್ ನಲ್ಲಿ ಇದು ತುಂಬಾ ಯೂಸ್ಫುಲ್. ಎರಡನೆಯದು ಟೈನಿ ML, ಅಂದ್ರೆ ಮೈಕ್ರೋ ಕಂಟ್ರೋಲ್ ಒಳಗಡೆ ಸ್ಮಾಲ್ AI ಮಾಡೆಲ್ಸ್ ರನ್ ಮಾಡಬಹುದು. ಮೂರನೆಯದು 5G ಮತ್ತು ಸ್ಯಾಟಲೈಟ್ IoT. ಇವುಗಳು ಕನೆಕ್ಟಿವಿಟಿ ಇಲ್ಲದ ಅಥವಾ ಕನೆಕ್ಟಿವಿಟಿ ಕಡಿಮೆ ಇರುವ ಏರಿಯಾಸ್ ಗೆ ಕೂಡ ಕನೆಕ್ಟಿವಿಟಿ ತರುತ್ತವೆ.
0: ಶಂಶಿತ್ ಅವರೇ, ಈ IoT ಡೆವಲಪ್ಮೆಂಟ್ ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಈ IoT ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಏನ್ ಮಾಡ್ತಾ ಇದೆ?
1: ಸಿಡ್ಯಾಕ್ ಬೆಂಗಳೂರಿನಲ್ಲಿ ನಾವು ಇಂಡಸ್ IoT ಕಿಟ್ ಮತ್ತು IoT ಲ್ಯಾಬ್ ಕಿಟ್ ತರ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಇವುಗಳನ್ನು ಯೂಸ್ ಮಾಡಿ ರಿಯಲ್ ಸೊಲ್ಯೂಷನ್ಸ್ ಪ್ರೊಟೋಟೈಪ್ ಮಾಡುತ್ತಾರೆ. ಸಿಡ್ಯಾಕ್ ಬೆಂಗಳೂರು ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸಿಟೀಸ್ ಗೆ IoT ಸೊಲ್ಯೂಷನ್ಸ್, ಸ್ಮಾರ್ಟ್ ವಾಟರ್ ಮೀಟರ್ಸ್, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸ್ಮಾರ್ಟ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಪೋಸ್ ಕಿಯೋಸ್ಕ್, ಆಟೋಮೋಟಿವ್ IoT, ಆಟೋಮೋಟಿವ್ ಸೆಕ್ಯೂರಿಟಿ, ಇಂಡಿಜಿನಸ್ ಡ್ರೋನ್ ಪ್ಲಾಟ್ಫಾರ್ಮ್ ಇಂಡಸ್ಕಾಪ್ಟರ್ ಮತ್ತು ಸಿಸ್ಟಮ್ ಲೆವೆಲ್ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ವ್ಯಾಲಿಡೇಷನ್ ಸಿಸ್ಟಮ್ ಕೂಡ ಡೆವಲಪ್ ಮಾಡಿದೆ. ನಾವು ಡೆವಲಪ್ ಮಾಡುವ ಟೆಕ್ನಾಲಜೀಸ್ ಮೂಲಕ ಸ್ಯೂಟಬಲ್ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೇವೆ. ನಾಲೆಜ್ ನ ಪ್ರೋಲಿಫರೇಟ್ ಮಾಡುತ್ತೇವೆ. ಫೆಲೋ ರಿಸರ್ಚರ್ಸ್ ತಮ್ಮ ಸೊಲ್ಯೂಷನ್ಸ್ ಬಿಲ್ಡ್ ಮಾಡಲು ಎನೇಬಲ್ ಮಾಡುತ್ತವೆ ಮತ್ತು ನಮ್ಮ ದೇಶದ ಸಿಟಿಸನ್ಸ್ ಗೆ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ ನಲ್ಲಿ ಇಂಡಿಜಿನಸ್ ಟೆಕ್ನಾಲಜೀಸ್ ಮೂಲಕ ಸಪೋರ್ಟ್ ಮಾಡುತ್ತವೆ.
0: ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬರಬಹುದು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಇದರಿಂದ ನಮಗೆ ಏನು ಲಾಭ, ನಾವು ಹೇಗೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು, ನಮಗೂ ಅವಕಾಶಗಳು ಇದೆಯಾ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸೋದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೋದು ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: IoT ಕಲಿಕೆಗೆ ಪ್ರತಿ ಲೆವೆಲ್ ಗೆ ಒಂದು ಲ್ಯಾಡರ್ ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಬೇಕಾಗಿರುವುದು ಒಂದು ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್, ಒಂದು ಸೆನ್ಸರ್ ಮತ್ತು ಒಂದು ಲ್ಯಾಪ್ಟಾಪ್. ಇದರಿಂದ ಸಿಂಪಲ್ ವಾಟರ್ ಲೆವೆಲ್ ಅಲರ್ಟ್ ಅಥವಾ ಟೆಂಪರೇಚರ್ ಲಾಗರ್ ಬಿಲ್ಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಪ್ಲೆಂಟಿ ಆಫ್ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇದೆ. ಸ್ಟ್ರಕ್ಚರ್ ಲರ್ನಿಂಗ್ ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT NASSCOM ಜೊತೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ರೋಗ್ರಾಮ್ ರನ್ ಮಾಡುತ್ತದೆ. ಇದು 10 ಎಮರ್ಜಿಂಗ್ ಟೆಕ್ನಾಲಜೀಸ್ ಕವರ್ ಮಾಡುತ್ತದೆ, ಅದರಲ್ಲಿ IoT ಕೂಡ ಒಂದು. ಫೌಂಡೇಶನ್ ಕೋರ್ಸ್ ಯೂಶಲಿ ಬಂತು 40-60 ಅವರ್ಸ್ ಇರುತ್ತವೆ. ಸಿಡ್ಯಾಕ್ ಸೆಂಟರ್ಸ್ ಬ್ರಿಡ್ಜ್ ಕೋರ್ಸಸ್ ಆಫರ್ ಮಾಡುತ್ತವೆ. ಇವುಗಳು ರಿಯಲ್ ಟೂಲ್ಸ್, ಪ್ಲಾಟ್ಫಾರ್ಮ್ಸ್ ಮತ್ತು ಹಾರ್ಡ್ವೇರ್ ಜೊತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್ ಕೊಡುತ್ತವೆ. ಗ್ರಾಜ್ಯುಯೇಟ್ಸ್ ಕರಿಯರ್ ಮಾಡಲು ಬಯಸಿದರೆ ಸಿಡ್ಯಾಕ್ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ PG ಡಿಪ್ಲೊಮಾಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್ ಆಫರ್ ಮಾಡುತ್ತದೆ. ಅಡ್ಮಿಷನ್ ಸಿಡ್ಯಾಕ್ ಕಾಮನ್ ಅಡ್ಮಿಷನ್ ಟೆಸ್ಟ್ CCAT ಮೂಲಕ ನಡೆಯುತ್ತದೆ. CCAT ವರ್ಷಕ್ಕೆ 2 ಸಲ ಕಂಡಕ್ಟ್ ಆಗುತ್ತದೆ.
0: ಫೌಂಡೇಶನ್ ಕೋರ್ಸ್ ಗೆ ಸಾಮಾನ್ಯವಾಗಿ 40-60 ಗಂಟೆಗಳು ಮಾತ್ರ ಆಗುತ್ತೆ, ಅಷ್ಟರಲ್ಲಿ ಇವರು ಖಂಡಿತವಾಗಿ ಇದನ್ನ ಕಲಿಬಹುದು, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಸಿಡ್ಯಾಕ್ ನಲ್ಲಿ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಕೊನೆಯದಾಗಿ ಒಬ್ಬ ಬಿಗಿನರ್ಸ್ ಗೆ ನಿಮ್ಮ ಸಲಹೆ ಏನು?
1: ಒಂದು ಕಂಪ್ಲೀಟ್ IoT ಚೈನ್ ನ ಎಂಡ್ ಟು ಎಂಡ್ ಬಿಲ್ ಮಾಡಿ. ಅಂದ್ರೆ ಸೆನ್ಸರ್, ಮೈಕ್ರೋ ಕಂಟ್ರೋಲರ್, MQTT ಮೂಲಕ ಮೆಸೇಜ್, ನಿಮ್ಮ ಫೋನ್ ನಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್. ಇದನ್ನು ನೀವು ಒನ್ಸ್ ಕಂಪ್ಲೀಟ್ ಮಾಡಿದ್ರೆ IoT ನ ಪ್ರತಿ ಲೇಯರ್ ಹೇಗೆ ವರ್ಕ್ ಮಾಡುತ್ತದೆ ಅನ್ನೊಂದು ನಿಮ್ಗೆ ಅರ್ಥ ಆಗುತ್ತದೆ.
0: ಶಂಶಿತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ IoT ಬಗ್ಗೆ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಶ್ರೋತೃಗಳೇ, ಇಂದು ನಾವು IoT ಅನ್ನ 4 ಲೇಯರ್ಸ್ ಅಂದ್ರೆ ಡಿವೈಸ್, ಕನೆಕ್ಟಿವಿಟಿ, ಪ್ಲಾಟ್ಫಾರ್ಮ್ ಮತ್ತು ಅಪ್ಲಿಕೇಶನ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇರುವ IoT ಡಿವೈಸ್ ಗಳನ್ನ ಗಮನಿಸೋಣ.

0: ನೋಡುವ ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಳೋಣ. ಇದನ್ನ ನಾವು ಹೇಗೆ ಕಲಿಯಬಹುದು, ಇದರ ಬಗ್ಗೆ ಹೇಗೆ ಆಸಕ್ತಿಯನ್ನ ಮೂಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ IoT ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನಮಸ್ಕಾರ.
1: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
10: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
11: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
12: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
13: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.

0: ಬೆಂಗಳೂರು. ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ನಂಬರ್ 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ವಿರಾಜಪೇಟೆ. ಇವರ ಪ್ರಕಟಣೆ: ಸಂಘದ 2025-26 ಸಾಲಿನ ಮುಂದೂಡಿದ 88 ವಾರ್ಷಿಕ ಮಹಾಸಭೆಯನ್ನು ಇದೇ ಅಕ್ಟೋಬರ್ 7 ಬುಧವಾರ ಪೂರ್ವಾಹ್ನ 10:30 ಸಂಘದ ವಿಶೇಷಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಂಘದ ಮುಖ್ಯ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಗುವುದು. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿಶೇಷಾಧಿಕಾರಿಯವರ ಅಪ್ಪಣೆಯ ಮೇರೆಗೆ ವ್ಯವಸ್ಥಾಪಕರು ಕೇಳಿಕೊಂಡಿದ್ದಾರೆ.
2: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7ರಂದು ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ದತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ

0: ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಸಮಾಜದ ಯಾವುದೇ ವರ್ಗವೂ ಅಭಿವೃದ್ದಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ದಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ದಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10ರವರೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025ರ ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜಿರಾಮ್ಜಿ ಕಾಯ್ದೆ 2025ರ ಅಡಿಯಲ್ಲಿ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಹೊಸ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 375 ಅನುಮತಿಸಲಾದ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತದೆ. ಹೊಸ ಕಾಮಗಾರಿಗಳ ಪಟ್ಟಿಯು ಹಿಂದಿನ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 266 ಕಾಮಗಾರಿಗಳಿಗಿಂತಲೂ %41ರಷ್ಟು ವಿಸ್ತರಣೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ದತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ 4 ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು ಮರುಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ.

0: ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ದತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನ್ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ ಎರಡನೇ ಪಂದ್ಯ ಇದೇ 9ರಂದು ರಾಂಚಿಯಲ್ಲಿ ನಡೆಯಲಿದೆ. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೋಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ದ ಜೋಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ ಎರಡನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿ ಮಿನಾರ್ ಗಾಯದ ಬೆನ್ನಲ್ಲಿ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೋಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿನ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ದ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ದ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ದ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿಜಿ ರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೋಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧಾನ ಸುದ್ದಿ. ಮೂಲತಃ ಬಿರ್ನಾಣಿ ಕರಳನ ಪೊನ್ನಂಪೇಟೆಯಲ್ಲೂ ವಾಸೇಂಜ, ಮಾಜಿ ಪಟ್ಟಳಕಾರ ಕಳಕಂಡ ವಾಸು ನಾಣಯ್ಯ ಅಯ್ಯ ಇಂದು ಪೊಂಜದಿಕ್ಕು ಮರಣಪಟ್ಟಿತ್ತು. 60 ದಂಡು ಬೈತ್ರ ಕಳಕಂಡ ವಾಸು ನಾಣಯ್ಯ ಅಯ್ಯಡ ಆಕೀರ್ಕಾರ್ಯ ಇಂದೇ ಬಿರ್ನಾಳಿನುಳ್ಳ ಒಕ್ಕ ಕ್ಯಾಕೊಳತ್ತು ನಡಪಾಂದು ಒಕ್ಕಕಾರ ಅರಚಿಟ್ಟಿತ್ತು. ನಾಪೋಕ್ಲು ವಾಸವುಳ್ಳ ಮೇದರ ಅಚ್ಚೂರಾದ ಅಯ್ಯ ನಿನಾದು ಮರಣಪಟ್ಟಿತ್ತು. ಮೇದರ ಮಂಜು ಅಯ್ಯಡ ಪಪ್ಪ 75 ಬೈತ್ರ ಅಚ್ಚೂರಾದ ಅಯ್ಯಡ ಚಾವುಕೂಟೋ. ತಾಳತ್ ಮನೆಯಲ್ಲುಳ್ಳ ಚೆರಿಯ ಮನೆ ಕುಶಾಲಪ್ಪ ಅಯ್ಯಡ ಲೈನ್ ಮನೆಯಲ್ಲಿ ದಪನ ಕಾರ್ಯ ಇಂದು ಮಜ್ಜಾನ 3 ಗಂಟೆಗೆ ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡಪ. ಬಿಟ್ಟಂಗಲ ನಿವಾಸಿ ವೈಕೆ ಬೋಜಾ ಅವರು ನಿನ್ನೆ ನಿಧನರಾದರು. ವೈಕೆ ಬೋಜಾ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 10:30 ಗಂಟೆಗೆ ನಡೆಯಲಿದೆ. ಪೊನ್ನಂಪೇಟೆ ಕಾನೂರು ನಿವಾಸಿ ದಿವಂಗತ ಮರಾಠಿ ಶ್ರೀ ನಾರಾಯಣ ಅವರ ಮಗ ಸುಬ್ರಾಯ ಕಾಮಣಿ ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಸುಬ್ರಾಯ ಕಾಮಣಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಅವರ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
4: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣ.

0: ಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: The number you've dialed is currently busy. Kindly try.
2: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
0: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ನೆಕ್ಸಾ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
0: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
0: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಪಪ್ಪ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
5: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
0: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
2: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
6: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
6: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
8: ಸುದ್ದಿ ಸಮಾಚಾರ ಓದೇನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಚೋರೆದಾನ ಮಹಾದಾನ ಅನ್ನೋ ಸಂದೇಶ ತರ ಕೂಡ ಜಿಲ್ಲೆಯಲ್ಲಿ ಸ್ವಂತ ಇಷ್ಟದ ಚೋರೆದಾನ ಮಾಡೋ ಬಗ್ಗೆ ಜಾಗೃತಿ ಕೊಡಪ ಪಿಂಜಾಮ್ ಚೋರೆಯರ ಅವಶ್ಯಕತೆ ನೆರವೇರಿಸಿಡೋ ನಿಟ್ಟಲ್ಲಿ ಜಿಲ್ಲಾ ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಚೋರ ನಿಧಿ ಕೇಂದ್ರ, ಪಿಂಜ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ಹಿಂಗಡ ಕೂಡುಕುಟ್ಲು ನಿನ್ನಂದ ರಾಷ್ಟ್ರೀಯ ಚೋರೆದಾನ ನಾಳನ ಕೈಚತ್. ಜಿಲ್ಲಾ ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್, ಚೋರ ನಿಧಿ ಕೇಂದ್ರ ಹತ್ರ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ, ಪಿಂಜ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರವೀಂದ್ರ ರೈ, ಇವು ಕಾರ್ಬರ್ನ ಉದ್ಘಾಟನೆ ಮಾಡಿಸಿ ಅಲ್ಲಿಂದ ತಕ್ಕ ಬರಂದ ಡಾಕ್ಟರ್ ಸತೀಶ್ ಕುಮಾರ್. ಪ್ರತಿಯೊಬ್ಬನು ಚೋರೆದಾನ ಹತ್ರ ಪೆರುಮೆನ ಅರಂಜಿತ್ ಸ್ವಂತ ಇಷ್ಟತ್ ಚೋರೆದಾನ ಮಾಡೋಕೆ ಮಿಂಜಕ್ಕೆ ಬರೋಂಡು. ಜಿಲ್ಲೆಯಲ್ಲಿ ನಿಯಮಿತವಾಯಿತು ಚೋರೆದಾನ ಶಿಬಿರ ಆಯೋಜನೆ ಮಾಡುವ ಮೂಲಕ ಅಗತ್ಯವುಳ್ಳ ಕಾಯಿಲಕಾರಕ್ಕೆ ಸಕಾಲತ್ ಚೋರೆ ಕಟ್ಟುವನಕ್ಕೆ ನೋಟಿಯೋಣ ಒಂದು ಅಣಚಿ. ಡಾಕ್ಟರ್ ಕರುಂಬಯ್ಯ, ಪಿಂಜ ರವೀಂದ್ರ ರೈ ಅವು ಚೋರೆದಾನ ಹತ್ರ ಮಹತ್ವ ಬಗ್ಗೆ ತಕ್ಕ ಬರಂದತ್ ಕಾರ್ ಬರ್ಲು ಕನಪಟ್ಟವು ಕೂಡಿಯಾಡಿತಿಂತ. ಹುದುಕೇರಿ ಕೊಡೋ ಸಮಾಜದ ಪೊಮ್ಮಕಡ ಕೂಟತ್ರ ಆಡಳಿತ ಮಂಡಳಿಗೆ ಪದಾಧಿಕಾರಿಗಳ ಸಮಾಜತ್ರ ಅಧ್ಯಕ್ಷ ಮೀದೇರಿರ ಸವಿನ ಆಯ್ದ ಕುರವುಕಾರಿಕೆಯಲ್ಲಿ ಪುದಿಯದಾಯಿತು ರಚನೆ ಮಾಡಿಸಿ. ಕೊಡವ ಆಚಾರ ವಿಚಾರ, ಆಯ್ಮೆ ಕೊಯ್ಮೆ, ಪದ್ಧತಿ ಪರಂಪರೆ, ನಮ್ಮೆ ನಾಳು, ಕೊಡವಮ್ಮೆನ ಕೊಡವ ಪಾಜನ ಉಳುತಿ ಬಳತುವ ನಿಟ್ಟಲು ಪೊಮ್ಮಕಡ ಈ ಕೂಟ ರಚನೆ ಆಯಿತು. ಪೊಮ್ಮಕಡ ಕೂಟತ್ರ ಅಧ್ಯಕ್ಷ ಆಯಿತು ಕುಪ್ಪಣಮಾಡ ನಿವ್ಯ ಕಾವೇರಮ್ಮ, ಉಪಾಧ್ಯಕ್ಷೆ ಆಯಿತು ಮುಕ್ಕಟ್ಟಿರ ಭಾರತಿ, ಕಾರ್ಯದರ್ಶಿ ಆಯಿತು ಬೊಜ್ಜಂಗಡ ಭವ್ಯ ದೇವಯ್ಯ, ಜಂಟಿ ಕಾರ್ಯದರ್ಶಿ ಆಯಿತು ಚೇಂದಿರ ವಿನ್ಸಿಯಪ್ಪಣ್ಣ, ಖಜಾಂಚಿ ಆಯಿತು ಬೊಜ್ಜಂಗಡ ತುಳಸಿ, ಸಾಂಸ್ಕೃತಿಕ ನಾಯಕಿ ಆಯಿತು ಬಾನಂಗಡ ಭಾಗ್ಯ ಪ್ರದೀಪ್, ಕ್ರೀಡಾ ನಾಯಕಿ ಆಯಿತು ಕಳ್ಳೆಂಗಡ ಅರ್ಚನಾ, ಇವು ಆಯ್ಕೆ ಆಯಿತು. ಅಂದನೆ ನಿರ್ದೇಶಕಗಳಾಯಿತು ಬಾನಂಗಡ ಪ್ರತಿಮಾ, ಕೊಡಂಗಡ ಡೈನಾ ದಮಯಂತಿ, ತೀತಿರ ಊರ್ಮಿಳ, ಬೊಳ್ಳಜಿರ ರಾಧಾಕರಂಬಯ್ಯ, ದಡ್ಡರ ದಮಯಂತಿ, ಚಂಗುಲಂಡ ಸುಮಾ ದಿಲೀಪ್, ಕುಪ್ಪಣಮಾಡ ಮೋನಿಕಾ ಚಂಗಪ್ಪ, ಇವು ಆಯ್ಕೆ ಆಯಿತು. ಕಾರ್ಬಾರ್ಲು ಕೊಡೋ ಸಮಾಜ

0: ಜಿಲ್ಲಾಧಿಕಾರಿಯ ಕೊಡಿಯಾಡಿತಿಂತ್. ಕೇಂದ್ರ ಪುರಸ್ಕೃತ ಯೋಜನೆರ ಅನುಷ್ಠಾನತರ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸಭೆ ಸಂಸದ ಯದುವೀರ್ ಒಡೆಯರ್ ಅಂಡ ಕೊರವು ಕಾರಿಕೆಯಲ್ಲಿ ನಾಳೆ ಪೊಲಕ ಪತ್ತರೆ ಗಂಟೆಕ್ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾ ಬಾಡಲ್ ನಡಪಂದ್ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಕೂಡುಕುಟ್ಲು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಆದನೆಲ್ಲ ನವೆಂಬರ್ ದಂಡು ಪಿಂಜ ಮೂಂದಂಗ್ ಮಡಿಕೇರಿಲು ರಾಜ್ಯ ಮಟ್ಟದರ ಪತ್ರಕರ್ತಂಗಡ ಕ್ರಿಕೆಟ್ ಕಳಿ ಪೈಪೋಟಿನ ಆಯೋಜನೆ ಮಾಡಿತಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಅಧ್ಯಕ್ಷ ಬಾಚರಣೆಂಡ ಅನುಕಾರ್ಯಪ್ಪ ಅರಿಚಟಿತ್. ಮಡಿಕೇರಿ ಪತ್ರಿಕಾ ಭವನದ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಕಪರಂದ ಅವು ಕಾಲಕಾಲ ರಾಜ್ಯತರ ಬೋರೆ ಬೋರೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದರ ಪತ್ರಕರ್ತಂಗಡ ಕ್ರಿಕೆಟ್ ಪೈಪೋಟಿನ ನಡ್ತಿಯನ್ನು ಬಂದನುಂಡು ಈ ಅಂಡ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘ ಈ ಕಳಿ ಪೈಪೋಟಿನ ಆಯೋಜನೆ ಮಾಡೋಕ್ ಇಕಾಕಲೆ ಅಗತ್ಯ ತಯಾರಿನ ಮಾಡಿನುಂಡೆಂದು ಅವು ಅಣ್ಣಿಚಿ. ಗೋಷ್ಠಿಯಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಾಜಿರ ಅಯ್ಯಪ್ಪ ಕುಡ್ನಾನಕ್ಕೆ ಪದಾಧಿಕಾರಿಯ ಹಾಜರಿಂಜತ್. ಪರಿಶಿಷ್ಟ ಪಂಗಡ ಸಮಾಜತರ ಕಷ್ಟ ಕಟ್ಟಿತ್ತು ಪರಿಹಾರ ಕೊಡಪಕ್ಕ 15 ನಾಳುರೊಳ್ಳು ಕುಂದುಕೊರತೆ ಸಭೆ ಕಾಕುವಂದ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅರಿಚಿಟ್ಟಿತ್. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡಲು ಇದೇ ಅಕ್ಟೋಬರ್ 26 ವಾಲ್ಮೀಕಿ ಜಯಂತಿ ಆಚರಣೆ ಮಾರಿಪತ್ತು ನಿನ್ನಂದು ನಡೆದ ಮುಪ್ಪಡೆ ಸಭೆಯ ಕೊರವು ಕಾರಿಕೆ ವಹಿಸಿತು ಅವು ತಕ್ಕ ಬರಂದತ್ತು. ಪರಿಶಿಷ್ಟ ಪಂಗಡ ಸಮಾಜತರ ಕಷ್ಟ ಕುಂದುಕೊರತೆ ಸಭೆನ ಆಪಚಕ ಬಿರೆ ಕಾಕೊಂಡು ವಾಲ್ಮೀಕಿ ಸಮಾಜತರ ಜಿಲ್ಲಾ ಅಧ್ಯಕ್ಷ ಕೆಎನ್ ಅಶೋಕ್ ಮನವಿ ಮಾಡಿದ ಮಾರಿಪತ್ತು ಜಿಲ್ಲಾಧಿಕಾರಿ ಅವು ಐಂಡ ಮನವಿಕ್ ಆಪಚಕ ಬಿರಿಯ ಸಭೆ ಕಾಕಿತು ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಪಡುವೆ ಎಂದು ಅವಣ್ಣಿಚಿ. ಅಲ್ಲತೆ ಸರ್ಕಾರ ಇದೇ ಅಕ್ಟೋಬರ್ 26 ನಾಳಂಕೆ ವಾಲ್ಮೀಕಿ ಜಯಂತಿ ಕೈಪಕ್ಕ ತೀರ್ಮಾನ ಮಾಡಿತ್ತು. ಕಾರ್ಬಾರ್ನ ಅರ್ಥಪೂರ್ಣವಾಯಿತು ಕೈಪಕ್ಕ ITDP ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಸೂಚನೆ ಕೊಡ್ತತ್ತು. ಸಭೆಯಲ್ಲೂ ಬೋರೆ ಬೋರೆ ಸರ್ಕಾರಿ ಇಲಾಖೆಯ ಅಧಿಕಾರಿಯ ಕೂಡಿಯಾಡಿತಿಂತ್. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ನಾಳರ ಆಚರಣೆ ಆದನೆಲ್ಲಿ ನಾಳೆ ಯುವ ಸಂಸತ್ ಕಾರ್ಬಾರ್ ಆಯೋಜನೆ ಮಾಡಿತಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಚಿಕ್ಕ ಆಳ್ವಾರತ್ಲುಳ ಕೊಡಗು ವಿಶ್ವವಿದ್ಯಾನಿಲಯತ್ರ ಜ್ಞಾನ ಕಾವೇರಿಯಲ್ಲಿ ನಾಳೆ ಪೊಲಕ 10 ತಾಲೂಕು ಮಟ್ಟದ ಯುವ ಸಂಸತ್ ಕಾರ್ಬಾರ್ ನಡಪ. ವಿದ್ಯಾರ್ಥಿಯ ಸೋಮರ್ಪೇಟೆ ಪಿಂಜ ಕುಶಾಲನಗರ್ತರ ಬೋರೆ ಬೋರೆ ಸಂಘ ಸಂಸ್ಥೆಯ ಪದಾಧಿಕಾರಿಯ ಪಿಂಜ ಸಾರ್ವಜನಿಕಂಗ ಕೂಡಿಯಾಡುವ ಅಂದು ಅವು ಅರಿಚಿಟ್ಟತ್. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳೆಂಜ 10 ನಾಳಂಕೆ ಕತ್ತನೆ ಮುಂದಿನ ನಾಳು ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿಯ ವಿಶೇಷ ಶಿಬಿರತ್ನ ಆಯೋಜನೆ ಮಾಡಿತ್ತು. ಸಾರ್ವಜನಿಕಂಗ ತಂಗಡ ಆಧಾರ್ ನೋಂದಣಿ ಪಿಂಜ ಆಧಾರ್ ವಿವರತ್ರ ತಿದ್ದುಪಡಿನ ಮಾಡಿಯೋಕ್ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಪ್ರಕಟಣೆಯಲ್ಲಿ ಮನವಿ ಮಾಡಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಇಂದು ಪೊಲಕ 10 ವಿರಾಜಪೇಟೆ ನಿಸರ್ಗ ಲೇಔಟ್ಲುಳ್ಳ ಕಲ್ಯಾಣಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಮಧ್ಯಾಹ್ನ 1 ಕತ್ತನೆ ನ್ಯಾಯ ಸಂದರ್ಶನ ನಡಪ. ಕೂಡಿಯಾಡೋಕು ಇರಾದೆ ಉಳ್ಳ ಅಭ್ಯರ್ಥಿಯ ತಂಗಡ ವಿದ್ಯಾರ್ಥಿಯರ ಮೂಲ ದಾಖಲಾತಿರ ಕೂಡ ನ್ಯಾಯ ಸಂದರ್ಶನಕ್ಕೆ ಹಾಜರಾಪಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅರಿಚಿಟ್ಟಿತ್. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
4: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
8: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
9: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
12: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಂಬರ್ 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ವಿರಾಜಪೇಟೆ. ಇವರ ಪ್ರಕಟಣೆ: ಸಂಘದ 2025-26 ಸಾಲಿನ ಮುಂದೂಡಿದ 88ನೇ ವಾರ್ಷಿಕ ಮಹಾಸಭೆಯನ್ನು ಇದೇ ಅಕ್ಟೋಬರ್ 7ರಂದು ಬುಧವಾರ ಪೂರ್ವಾಹ್ನ 10:30 ಸಂಘದ ವಿಶೇಷಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಂಘದ ಮುಖ್ಯ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಗುವುದು. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿಶೇಷಾಧಿಕಾರಿಯವರ ಅಪ್ಪಣೆಯ ಮೇರೆಗೆ ವ್ಯವಸ್ಥಾಪಕರು ಕೇಳಿಕೊಂಡಿದ್ದಾರೆ.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
4: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವ ಕನ್ಸಿಡರ್ ಮಾಡಬೇಕು?
6: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ. ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇರುವಾಗ, ಈಗ ಸೀಮಿನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ಇವನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್. ಸೊ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.

0: ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇಲ್ಲಿ ಎಲ್ಲ ಮಾಯಾ ಜಾಲ ಮರೆತು ನಿಂತ್ರೆ ನೀನೆ ಮಾಯಾ ಕಷ್ಟ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ.

0: The State, Mahesh Sobre, Akashwani News, Panji.
1: India Meteorological Department IMDS forecast heavy rainfall over Nagaland, Manipur, Mizoram and Tripura today. IMDS also predicted thunderstorms with lightning and gusty winds over east-west Uttar Pradesh, Bihar, Haryana, Chandigarh, Delhi and Himachal Pradesh today. Similar conditions are likely to prevail over Jharkhand, Chhattisgarh, Kerala, Odisha, Punjab, Uttarakhand, West Bengal and Sikkim. Met Department has said the national capital is expected to witness partly cloudy skies. In a major overhaul of the state's madrasa education system, the West Bengal government has abolished the Madrasa Education Commission. Chief Minister Subhendu Adhikari announced yesterday that the commission has been merged with the School Service Commission, bringing madrasa recruitment under the SSC from now on. India defeated West Indies by 8 wickets in the opening T20I in Lucknow last night to take a 1-0 lead in the 5-match series. Put into bat, West Indies were bowled out for 171 in 19.1 overs. Chasing a target of 172, India comfortably reached the target in just 14.4 overs, losing only 2 wickets. And now for a look at today's newspapers, it's over to Tanvi Khurana.
2: Thank you, Abhishek. Cabinet lords Narendra Modi on 25 years as head of government, leads Hindustan Times. BJP to launch yatras to mark Modi's 25 years in public life, reports the Asian Age. The opposition's protest in central Delhi that lasted for 9 hours yesterday is noticed prominently by the dailies. Opposition hits the street against CEC, its leaders detained, leads the Indian Express, adding Parliament Street shuts down for much of the day. BJP accuses opposition for fomenting anarchy, says the Pioneer. AIR Marshal Ashutosh Dixit to be next IAF chief, informs the Pioneer. And finally, master storyteller Jeffrey Archer dies at 86, reports the Financial Express. The paper writes, British novelist, former politician leaves a lasting literary legacy. And with that, it's back to you, Abhishek.
1: Thank you, Tanvi. And now, before we end the bulletin, the headlines once again. Prime Minister Narendra Modi completes 25 years as head of a government. Union Cabinet passes resolution to commemorate this landmark achievement. Government notifies 375 permissible works under Viksit Bharat G. Ramji scheme, marking 41% expansion from the previous 266 works. Prime Minister Modi interacts with board members of Global System for Mobile Communications Association, says technology must become a tool for inclusive and sustainable development. RBI to announce bi-monthly monetary policy this morning. IMD forecasts heavy rain in Nagaland, Manipur, Mizoram and Tripura today. And in men's cricket, India beat West Indies by 8 wickets. And with that, we end the morning news. Have a nice day.
3: Ayushwani Prayojita Karikrama Ayurveda, Yoga, Prakriti Chikitse, Yunani, Siddha Hagu Sauripa, Homeopathy Isamagra Chikitsa Paddhatigala Mahiti Sarani ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ
4: ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸವಿತಾ ನಿಡಗುಂದಿ ಹೋಮಿಯೋಪತಿ ವೈದ್ಯಾಧಿಕಾರಿ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ ಜಿಲ್ಲೆ ಗದಗ್ ಇಂದು ನಾನು ಮಾತನಾಡಲಿರುವ ವಿಷಯ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಬಂಜೆತನ ಎಂದರೆ ದಂಪತಿಗಳು ನಿಯಮಿತವಾಗಿ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಸಹ ಒಂದು ವರ್ಷದೊಳಗೆ ಗರ್ಭಧಾರಣೆ ಆಗದಿರುವ ಸ್ಥಿತಿ. ಬಂಜೆತನಕ್ಕೆ ಹಲವಾರು ಕಾರಣಗಳಿವೆ. ಇದು ಕೇವಲ ಮಹಿಳೆಯರ ಸಮಸ್ಯೆ ಮಾತ್ರವಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಮಹಿಳೆಯರಲ್ಲಿ ಬಂಜೆತನಕ್ಕಿರುವ ಕಾರಣಗಳೆಂದರೆ ಅಂಡಾಣೋತ್ಪತ್ತಿಯ ಸಮಸ್ಯೆ, PCOS, ಹಾರ್ಮೋನ್ಗಳ ಅಸಮತೋಲನ, ಎಂಡೋಮೆಟ್ರಿಯೋಸಿಸ್, ಫೆಲೋಪಿಯನ್ ನಾಳಗಳಲ್ಲಿರುವ ಸೋಂಕು ಅಥವಾ ಬ್ಲಾಕೇಜ್, ಗರ್ಭಕೋಶದಲ್ಲಿನ ಗಡ್ಡೆಗಳು, ಗರ್ಭಕೋಶದಲ್ಲಿನ ಪೊರೆ ಹಾಗೂ ಇತರ ರಚನಾತ್ಮಕ ಸಮಸ್ಯೆಗಳು. ಪುರುಷರಲ್ಲಿಯ ಬಂಜೆತನಕ್ಕೆ ಕಾರಣಗಳೆಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಅತಿ ಕಡಿಮೆ ಇರುವುದು, ಚಲನಶೀಲತೆ ಕಡಿಮೆ ಇರುವುದು, ವೆರಿಕೋಸಿಲ್ ಸಮಸ್ಯೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮಟ್ಟ ಅತಿ ಕಡಿಮೆ ಇರುವುದು, ವೀರ್ಯಸ್ಕೊಲನ ಸಮಸ್ಯೆ ಮುಂತಾದವುಗಳು. ಪುರುಷ ಹಾಗೂ ಮಹಿಳೆ ಇಬ್ಬರಲ್ಲಿಯೂ ಇರುವ ಜೀವನ ಶೈಲಿ ಹಾಗೂ ಸಾಮಾನ್ಯ ಕಾರಣಗಳೆಂದರೆ ದೀರ್ಘಕಾಲದ ಮಾನಸಿಕ ಒತ್ತಡ, ಮಾನಸಿಕ ಆತಂಕ ಮತ್ತು ನಿದ್ರೆಯ ಕೊರತೆ, ಅನಾರೋಗ್ಯಕರ ಆಹಾರ ಶೈಲಿ, ಜಂಕ್ ಫುಡ್ ಹಾಗೂ ಅತಿ ಸಂಸ್ಕರಿಸಿದ ಆಹಾರಗಳು ಹಾಗೂ ರಾಸಾಯನಿಕ ಭರಿತ ಆಹಾರಗಳ ಅತಿಯಾದ ಸೇವನೆ, ಸ್ಥೂಲಕಾಯ ಅಥವಾ ತೂಕ ಅತಿ ಕಡಿಮೆ ಇರುವುದು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮುಂತಾದ ಕೆಟ್ಟ ಅಭ್ಯಾಸಗಳು ಸಹ ಬಂಜೆತನಕ್ಕೆ ಕಾರಣಗಳಾಗಿವೆ. ಬಂಜತನಕ್ಕೆ ಕಾರಣವನ್ನು ಪತ್ತೆ ಹಚ್ಚಲು

0: ಮಹಿಳೆಯರಲ್ಲಿ ಅಗತ್ಯವಿದ್ದರೆ ಹಾರ್ಮೋನ್ ಟೆಸ್ಟ್, ಅಲ್ಟ್ರಾಸೌಂಡ್ ಮತ್ತು ಫರ್ಟಿಲಿಟಿ ಎಕ್ಸಾಮಿನೇಷನ್ಗಳನ್ನು ಮಾಡಲಾಗುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗಿ ಸಿಮೆನ್ ಅನಲೈಸಿಸ್ ಎಂಬ ಪರೀಕ್ಷೆಯನ್ನು ಮಾಡಿ ಸ್ಪರ್ಮ್ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಇವುಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಗಳ ಮೂಲಕ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯ. ಬಂಜೆತನ ನಿವಾರಣೆ ಮಾಡಲು ಪುರುಷ ಮತ್ತು ಮಹಿಳೆ ಇಬ್ಬರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪೌಷ್ಟಿಕಯುತ ಆಹಾರ ಸೇವನೆ ಮಾಡುವುದು, ಹಸಿರು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು, ಬದಾಮ್, ಅಕ್ರೋಡ್ ಹಾಗೂ ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ಸೇವಿಸುವುದು ಉಪಯೋಗಕರವಾಗಿದೆ. ದೈನಂದಿನ ವ್ಯಾಯಾಮದಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದೆ. ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳಬೇಕು. ಪಂಜತನಕ್ಕೆ ಮಹಿಳೆಯರಲ್ಲಿ ಬಳಸುವ ಹಲವಾರು ಹೋಮಿಯೋಪತಿ ಔಷಧಿಗಳೆಂದರೆ ಸಿಪಿಯಾ, ಪಲ್ಸೆಟಿಲಾ, ನ್ಯಾಕ್ಟ್ರಮ್ಯೂರ್, ಕೆಲ್ಕೇರಿಯಾ ಕಾರ್ಪ್, ಇಗ್ನೇಷಿಯಾ, ಫಾಸ್ಫೋರಿಕ್ ಆಸಿಡ್, ನಕ್ಸೋಮಿಕಾ, ಊಫ್ರಿನಮ್, ಸಿಮಿಸಿಪಿಗಾ, ಸೆಬೈನಾ, ಒವ್ಯಾರಿನಮ್ ಮುಂತಾದವುಗಳು. ಪುರುಷರಲ್ಲಿ ಬಳಸುವ ಔಷಧಿಗಳೆಂದರೆ ಲೈಕೋಪೋಡಿಯಂ, ಆಗ್ನಸ್ ಕ್ಯಾಸ್ಟಸ್, ದಮಿಯಾನ, ಸೆಲೀನಿಯಂ, ಕೆಲಾಡಿಯಂ, ಎಕ್ಸ್ರೇ ಮುಂತಾದವುಗಳು. ಹೋಮಿಯೋಪತಿ ಔಷಧಿಗಳನ್ನು ಬಂಜೆತನಕ್ಕೆ ಸರಿಯಾದ ಕಾರಣವನ್ನು ಪತ್ತೆ ಹಚ್ಚಿ ದಂಪತಿಗಳಿಬ್ಬರ ಆರೋಗ್ಯವನ್ನು ಪರಿಗಣಿಸಿ ಅಗತ್ಯವಿರುವ ಎಲ್ಲಾ ಚಿಕಿತ್ಸಾ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದೇ ಉತ್ತಮ ವೈದ್ಯಕೀಯ ವಿಧಾನವಾಗಿದೆ. ಸಾರ್ವಜನಿಕರು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಹತ್ತಿರದ ಆಯುಷ್ ಚಿಕಿತ್ಸಾಲಯ, ಆಯುಷ್ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಂಜೆತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:34:55.
3: ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ನೀನೇ ನೀನಾಗು ಧಗ ಧಗ ಕುದಿಯುವ ಛಲದಿ ನೀನಾಗೆ ಮುನ್ನುಗ್ಗು.

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ.

ಆಕಾಶವಾಣಿ ಮಡಿಕೇರಿ. ಸಮಯ 8:38. ಇನ್ನು ಕೇಳೋಣ ಸಂಸ್ಕಾರ ಗೀತೆಗಳನ್ನ. ಮೊದಲಿಗೆ ತಾಳಿಪಾಟ್ ಎ ಉತ್ತಪ್ಪ ಮತ್ತು ಸಂಗಡಿಗರಿಂದ.

0: ಎ ಉತ್ತಪ್ಪ ಮತ್ತು ಸಂಗಡಿಗರಿಂದ ಒಯ್ಯ ಪಾಠ ಕೇಳಿದಿರಿ. ಇದರೊಂದಿಗೆ ಇಂದಿನ ಸಂಸ್ಕಾರ ಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
4: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF

0: ಸೆವರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಿಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಲ್ಟಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, SP ಬ್ಯಾಟರಿ.

0: ഫ്രൈഡേ സുനിതാ ഫർണിച്ചർ, ഒളിയൽ, ഇരിട്ടി, താവക്കര, കണ്ണൂർ. സുനിതാ ഫർണിച്ചർ, മേക്ക് എവറി റൂം എ മാസ്റ്റർ പീസ്.
1: ശ്രീ വിഷ്ണു എന്റർപ്രൈസസ്, ബൈപാസ് റോഡ്, ഗുണികപ്പലു. നമ്മളി സ്റ്റിൽ വീഡ് കട്ടർ, ഹസ്കോവർണ, ഇമാസ്, വിരാട് സ്റ്റിൽ ചെയിൻസ, ഡിജിറ്റൽ തുകരയന്ത്ര, എസ്പി ബാറ്ററി സ്പ്രേയർ, ഹോണ്ട മത്തു കിസാൻ ക്രാഫ്റ്റ് സ്പ്രേയർ, കീടനാശക, സ്കിപ്പർ ഹാഗു ജെറ്റ്സ്, 3 KV to 100 KV വർഗീന ജനറേറ്റർ, ഓയിൽ, അലുമിനിയം മത്തു HDP പൈപ്പ് ഇറിഗേഷൻ മോട്ടോർ ദൊരത്തവേ. വുഡ് ചിപ്പർ, ബ്ലോവർ, കാഫി ഹല്ലർ മെഷീൻ, മോയ്സ്ചർ മീറ്റർ, പെപ്പർ ഡി കോർണർ ലഭ്യവിടെ. കോഫി ബോർഡ് ന സബ്സിഡിയല്ലി സമ്പർക്കി 0827429805, മൊബൈൽ 9107527444 ಅಥವಾ 9448448744.
0: ಹೇ, ನಿಮ್ಗೊಂದು ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ನಂಬರ್ 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ವಿರಾಜಪೇಟೆ. ಇವರ ಪ್ರಕಟಣೆ. ಸಂಘದ 2025-26 ಸಾಲಿನ ಮುಂದೂಡಿದ 88ನೇ ವಾರ್ಷಿಕ ಮಹಾಸಭೆಯನ್ನು ಇದೇ ಅಕ್ಟೋಬರ್ 7 ಬುಧವಾರ ಪೂರ್ವಾಹ್ನ 10:30 ಸಂಘದ ವಿಶೇಷಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಂಘದ ಮುಖ್ಯ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಗುವುದು. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿಶೇಷಾಧಿಕಾರಿಯವರ ಅಪ್ಪಣೆಯ ಮೇರೆಗೆ ವ್ಯವಸ್ಥಾಪಕರು ಕೇಳಿಕೊಂಡಿದ್ದಾರೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೆ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz.
2: ಕೇಳುಗರೆ, ಇಂದು ಬೆಳಗ್ಗೆ

ಹನ್ನೊಂದು ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222588. ಮತ್ತೊಂದು ದೂರವಾಣಿ ಸಂಖ್ಯೆ 2281229. ಈ ಕಾರ್ಯಕ್ರಮದ ನಿರ್ವಹಣೆ ಯಂಶಕುಂತಲಾ. ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮಗಳ ಯೋಜನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಮತ್ತು ಪಂಕಜ್ ಡಿ ಕುರ್ತಾರ್ಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಯಂಶಕುಂತಲಾ. ಇಂದು ಸಂಜೆ 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222588. ಈ ಕಾರ್ಯಕ್ರಮದ ಪ್ರಸ್ತುತಿ ವಿನೋದ್ ಮೂಡಗತ್ತೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ. ಸಮಯ 9:45.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಆಕಾಶವಾಣಿ ಮಡಿಕೇರಿ, ಸಮಯ 9:47. ಇನ್ನು ಕೇಳೋಣ ಚಿತ್ರಗೀತೆಗಳನ್ನ. ಮೊದಲಿಗೆ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಚಿತ್ರ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕೇಳುಗರೆ, ಚಿತ್ರಗೀತೆಗಳನ್ನ ಆಲಿಸುತ್ತಿರುವಿರಿ. ಮುಂದೆ ಕೇಳೋಣ ಇಂದ್ರಜಿತ್ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿಆರ್ ಛಾಯಾ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಮಂಚಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ STD ಸಂಖ್ಯೆ 08272, ದೂರವಾಣಿ ಸಂಖ್ಯೆ 228558, ಮತ್ತೊಂದು ಸಂಖ್ಯೆ 228129.

ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಇಂದು ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿಪಥದಲ್ಲಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮಗಳ ಯೋಜನೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಮತ್ತು ಪಂಕಜ್ ಡಿ ಕುರ್ತಾರ್ಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ಸಂಜೆ 4:00 ಕೇಳಲಿದ್ದೀರಿ ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಯಂಶಕುಂತಲಾ. ಇಂದು ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272228558. ಇಂದು ರಾತ್ರಿ 8:00 ಭಾವಯಾನದಲ್ಲಿ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

ಸಮಯ 10:01. ಇನ್ನು ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ತ್ಯಾಗರಾಜರ ಕೃತಿ ಮಧುರೈ ಮಣಿ ಅಯ್ಯರ್ ಅವರ ಹಾಡುಗಾರಿಕೆಯಲ್ಲಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿ

ಇದುವರೆಗೆ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ, ಮಧುರೈ ಮಣಿ ಅಯ್ಯರ್ ಅವರ ಹಾಡುಗಾರಿಕೆಯಲ್ಲಿ. ಇಲ್ಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ನೀನೇ ನೀನಾಗು ಧಗ ಧಗ ಕುದಿಯುವ ಚಲದಿ ನೀನಾಗೆ ಮುನ್ನುಗ್ಗು.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ ಸರಿಯಾಗಿ 10:31:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಾಹತ್ ಫತೇ ಅಲಿ ಖಾನ್ ಹಾಗೂ ತುಳಸಿ ಕುಮಾರ್ ಅವರ ಧ್ವನಿಯಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಅಮಿತಾಭ್ ಭಟ್ಟಾಚಾರ್ಯವರ ಸಾಹಿತ್ಯವಿರುವ ಆಜಾದ್ ಚಿತ್ರದ ಗೀತೆ. ಗೀತೆಗೆ ರಾಗ ಸಂಯೋಜಿಸಿ ಹಾಡಿದ್ದಾರೆ ಅಮಿತ್ ತ್ರಿವೇದಿ.

ಹನುಮಾನ್ ವರ್ಸಸ್ ಮಹಿರಾವನ್ ಚಿತ್ರಕ್ಕೆಂದು ಜಿತಿನ್ ಹಾಗೂ ಶಾಲಿನಿ ಸಿಂಗ್ ಅವರು ಹಾಡಿರುವ ಈ ಗೀತೆ ಸಾಹಿತ್ಯ ರುಚಿ ಚಾರ್ಯ ಅವರದ್ದು, ಸಂಗೀತ ನೀಡಿದ್ದಾರೆ ನಾರಾಯಣನ್ ವೈದ್ಯನಾಥನ್.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೆ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11:00 ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 10:45:42. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸಿಂಗ್ ಇಸ್ ಕಿಂಗ್ ಚಿತ್ರದ ಗೀತೆ. ಮಯೂರ್ಪುರಿ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ. ಹಾಡಿದ್ದಾರೆ ರಾಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್.

0: ಅಮಿತಾಭ್ ಭಟ್ಟಾಚಾರ್ಯ ಅವರು ಸಾಹಿತ್ಯ ರಚಿಸಿ ಪ್ರೀತಮ್ ಅವರು ರಾಗ ಸಂಯೋಜಿಸಿರುವ ಬ್ರಹ್ಮಾಸ್ತ್ರ ಚಿತ್ರದ ಮುಂದಿನ ಗೀತೆ ಅರಿಜಿತ್ ಸಿಂಗ್ ಹಾಗೂ ಜೋನಿತಾ ಗಾಂಧಿ ಅವರ ಧ್ವನಿಯಲ್ಲಿ.
1: ಕ್ಯೂ ಜುಡಾ ಹೂ ಮೈ ಗುರುಜಿ ಇಸ್ ಅಸ್ತ್ರೋ ಕಿ ದುನಿಯಾ ಸೇ.

ಇನ್ನು ಕೇಳೋಣ, ಮೋಹಿತ್ ಚೌಹಾನ್ ಹಾಗೂ ಲೋತಿಕಾ ಝಾ ಅವರು ಗೆಹ್ರಾಯಿಯಾ ಚಿತ್ರಕ್ಕೆಂದು ಹಾಡಿರುವ ಗೀತೆ, ಕಬೀರ್ ಕತ್ಪಾಲ್ಯ ಹಾಗೂ ಸವೇರಾ ಮೆಹ್ತಾ ಅವರು ಸಂಗೀತ ಅಳವಡಿಸಿರುವ ಗೀತೆಯ ಸಾಹಿತ್ಯ ಅಂಕುರ್ ತಿವಾರಿ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಲಾಪತಾ ಲೇಡೀಸ್ ಚಿತ್ರದ ಗೀತೆ. ಪ್ರಶಾಂತ್ ಪಾಂಡೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಸಂಪತ್, ಅರಿಜಿತ್ ಸಿಂಗ್ ಅವರ ಗಾಯನದಲ್ಲಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಅಮ್ಮಂಡ ಸೋನಿ ಪೂವಣ್ಣ. ನನ್ನೆದೆಯ ಹಾಡು ಕಾರ್ಯಕ್ರಮದ ನಿಯಮಗಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೊಸ ಶ್ರೋತೃಗಳಿಗಾಗಿ ಮತ್ತೊಮ್ಮೆ ನಿಯಮಗಳನ್ನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಸಿಕ್ಕಿ ನೀವು ಮಾತನಾಡುವಾಗ ಗಮನವಿರಲಿ, ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಚರ್ಚಿಸುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಕುರಿತು ಕೂಡ ಮಾತು ಬೇಡ, ಹಾಗೆಯೇ ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ, ಯಾರ ಮನಸ್ಸಿಗೂ ನೋವುಂಟು ಮಾಡಬಹುದಾದ ಮಾತುಗಳು ಬೇಡ. ಈ ಕಾರ್ಯಕ್ರಮವು ಮಾಹಿತಿ ಹಾಗೂ ಮನರಂಜನೆಗಾಗಿ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ. ನೀವು ಅದಕ್ಕೆ ಸರಳವಾದ ನಿಮ್ಮ ಸ್ವಂತ ವಾಕ್ಯವೊಂದನ್ನು ಹೇಳಬೇಕು, ಜೊತೆಗೆ ನಿಮ್ಮ ನೆಚ್ಚಿನ ಹಾಡನ್ನು ಕೇಳಿ ಆ ಹಾಡು ಯಾಕಾಗಿ ಇಷ್ಟ ಅಂತ ಕೂಡ ಹೇಳಬಹುದು. ಹಾಗಾದರೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಹಾಗಾದರೆ ಬನ್ನಿ ನೋಡೋಣ.

0: ಇವತ್ತು ಯಾರು ಮೊದಲ ಕರೆಯನ್ನ ಮಾಡಿದ್ದಾರೆ ಅಂತ. ನಮಸ್ತೆ, ಯಾರು, ಎಲ್ಲಿಂದ?
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೇನೆ.
0: ಸರಸ್ವತಿ ಅವರೇ, ನಮಸ್ತೆ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ಸರಸ್ವತಿ ಅವರೇ, ಹೇಳಿ, ಇವತ್ತಿನ ವಿಶೇಷ ಏನು?
1: ವಿಶೇಷ ಅಂದ್ರೆ, ನಮಗೆ ನಿನ್ನೆ ನೀವು 8 ಗಂಟೆಗೊಂದು ಕಾರ್ಯಕ್ರಮ, ಅಣ್ಣ ತಂಗಿ ಎಲ್ಲ ಹೇಳಿಕೊಂಡು ಒಂದು ಚಿತ್ರಗೀತೆ ಹಾಕಿದ್ದೀರಲ್ಲ,
0: ಹಾ,
1: ಅದು ನಮಗೆ ತುಂಬಾ ಖುಷಿ ಆಯ್ತು ಮೇಡಮ್.
0: ತುಂಬಾ ಖುಷಿ ಆಯ್ತಾ? ಅಣ್ಣ ತಮ್ಮಂದಿರ ಸಂಬಂಧ ಅಂದ್ರೇನೆ ಹಾಗೆ ಅಲ್ವಾ, ಖುಷಿ ಕೊಡುತ್ತೆ
1: ಹೌದು
0: ಎಲ್ರಿಗೂ.
1: ಮೇಡಮ್, ನನಗೆ ಇವತ್ತು ಅಣ್ಣ ತಂಗಿಯ ಚಿತ್ರ ಬೇಕು ಮೇಡಮ್.
0: ಹಾ, ಹೇಳಿ, ಯಾವ
1: ಅಣ್ಣ
0: ಹಾಡು ಬೇಕಿತ್ತು?
1: ತಂಗಿಯ ಚಿತ್ರದಿಂದ ಅಣ್ಣ ತಂಗಿಯ ಈ ಬಂದ ಜನ್ಮ ಜನ್ಮದ ಅನುಬಂಧ ಅಂತ ಹಾಡು ಬೇಕು.
0: ಹಾ, ಈ ಹಾಡು ಯಾರಿಗೋಸ್ಕರ?
1: ಎಲ್ಲ ಅಣ್ಣ ತಂಗಿಯವರಿಗೆ, ಎಲ್ಲ ತಮ್ಮಂದಿಗೆ ಸಹ, ಮತ್ತೆ ಎಲ್ಲ ಸೋದರು ಅಣ್ಣ ಅಕ್ಕ ತಂಗಿಯವರಿಗೆ ಸಹ ಮೇಡಮ್.
0: ತುಂಬಾ ಒಳ್ಳೆ ಮಾತು.

0: ಹೇಳಿ, ಯಾವ ಹಾಡು ಬೇಕಿತ್ತು?
1: ಚಿತ್ರದಿಂದ ಅಣ್ಣ ತಂಗಿಯ ಈ ಬಂದ ಜನ್ಮ ಜನ್ಮದಾನೆ ಬಂದಂತ ಹಾಡು ಬೇಕು.
0: ಹಾ, ಈ ಹಾಡು ಯಾರಿಗೋಸ್ಕರ?
1: ಎಲ್ಲ ಅಣ್ಣ ತಂಗಿಯವರಿಗೆ, ಎಲ್ಲ ತಮ್ಮಂದಿಗರಿಗೆ ಸಹ, ಮತ್ತೆ ಎಲ್ಲ ಸೋದರು ಅಣ್ಣ ಅಕ್ಕ ತಂಗಿಯವರಿಗೆ ಮೇಡಮ್.
0: ತುಂಬಾ ಒಳ್ಳೆ ಮಾತು, ಸಂತೋಷ ಆಗ್ಲಿ. ಈ ಹಾಡನ್ನು ಪ್ರಸಾರ ಮಾಡ್ತೇವೆ ನಿಮ್ಗೋಸ್ಕರ ಸರಸ್ವತಿ ಅವರೇ.
1: ಆಯ್ತು
0: ಮೇಡಮ್. ಏನ್ ತಿಂಡಿ ತಿಂದ್ರಿ ಇವತ್ತು?
1: ನಾನು ದೋಸೆ ಮಾಡಿದ್ದೇನೆ ಮೇಡಮ್, ಇದು ಒಂದಲಗ ಹಾಕಿ ದೋಸೆ ಮಾಡಿದೆ.
0: ಹಾ, ನೀವು ಯಾವಾಗ್ಲೂ ಹಿತ್ತಲಿಂದ ಔಷಧೀಯ ಸಸ್ಯಗಳನ್ನ ಸೇರಿಸಿ ಚಟ್ನಿ ಮಾಡ್ತೀರಾ ಅಲ್ವಾ?
1: ಹೌದು ಹೌದು ಮೇಡಮ್.
0: ಸಂತೋಷ. ಹಾಗೆ ಇವತ್ತು ಕೆಲಸ?
1: ಈ ಬೇಸಿಗೆ ಕಾಲದಲ್ಲಿ ಮೇಡಮ್,
0: ಹಾ,
1: ಎಷ್ಟು ತಂಪಿದ್ರು ಸೆಕೆ ಎಲ್ಲ ಈ ಊರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ.
0: ಹೌದು, ಸೆಕೆಗೆ ನೀವೇನ್ ಮಾಡ್ತಿದ್ದೀರಾ? ಹೇಗೆ ಸೆಕೆಯಿಂದ ಆರಾಮ್ ಪಡ್ಕೋತಾ ಇದ್ದೀರಾ?
1: ನಾವು ತಂಪು ನೀರನ್ನೆಲ್ಲ, ಇದು ಒಂದು ಸೊಪ್ಪೆಲ್ಲ ಸಿಗ್ತದಲ್ಲ ಮೇಡಮ್, ನಮ್ಮ ಗಿಡ ನೆಟ್ಟಿದ್ದೇವೆ, ಆ ಸೊಪ್ಪಿನ ರಸವನ್ನೆಲ್ಲ ಮಾಡಿ ತಂಪು ಪಾನಿ ಕುಡಿಯುತ್ತೇವೆ ಮೇಡಮ್.
0: ಯಾವ ಸೊಪ್ಪು, ಯಾವ ಸೊಪ್ಪಿಂದ ತಂಪು ಪಾನೀಯ ಮಾಡ್ತಿದ್ದೀರಿ?
1: ಅದು ಒಂದು ಗಸಗಸೆ ಒಂದು ಗಿಡ ಉಂಟು, ಅದರಲ್ಲಿ ಅದನ್ನ ಬೀಜವನ್ನು ತಂದು ನೀರಿನಲ್ಲಿ ಹಾಕಿದ್ರೆ ಅದು ಗುಂಪಾಗಿ ಇರ್ತದೆ ಮೇಡಮ್.
0: ಓ, ಹಾದಾ, ಅದ್ ಮಾಡ್ತೀರಾ?
1: ಹಾಗೆ ಮಾಡ್ತೇವೆ. ಮತ್ತೆ ಒಂದು ಸೊಪ್ಪು ಉಂಟು ಗಿಡ, ಅದರಲ್ಲಿ ಸೊಪ್ಪನ್ನು ಆಗ್ತದೆ, ಅದರ ದಂಟನ್ನು ಜಜ್ಜಿ ನೀರಿನಲ್ಲಿ ಹಾಕಿ ಕುಡಿದ್ರೆ ಆಗ್ತದೆ ಮೇಡಮ್.
0: ಆ ಸೊಪ್ಪಿನ ಹೆಸರು?
1: ಅದು ನಮ್ಮ ನಾವು ತುಳಿನಲ್ಲಿ ಹೇಳುದು ಅದು ಇದು ಪಲ್ಕ್ಯಪ್ಪು ಅಂತ ಹೇಳ್ತೇವೆ.
0: ಏನಂತ?
1: ಪಲ್ಕ್ಯಪ್ಪು ಅಂತ ಹೇಳ್ತೇವೆ.
0: ಹಾ, ಕೇಳುಗರಿಗೆ, ನಿಮ್ಮ ತುಳುನಾಡಿನವರಿಗಾದ್ರೆ ಗೊತ್ತಾಗ್ತದೆ ಅಲ್ವಾ?
1: ತುಳಿನಲ್ಲಿ ಹಾಗೆ ಇರ್ತದೆ, ಕನ್ನಡದಲ್ಲಿ ಅದನ್ನ ಹೇಗೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್, ಕೇಳಲೇ ಇಲ್ಲ ನಾನು.
0: ಪಸ್ಸೊಪ್ಪು ಅಂತನ?
1: ಅದು ಒಂದು ಇದು ದೊಡ್ಡ ಒಂದು ಅದ ಗಿಡ ಆಗ್ತದೆ ಮೇಡಮ್.
0: ಹಾ,
1: ಮತ್ತೆ ಒಂದು ಕೂರ್ಮ ಸೊಪ್ಪು ಅಂತ ಕೇಳಿದ್ದೀರಾ?
0: ಇಲ್ಲ, ಗೊತ್ತಿಲ್ಲ.
1: ಕೂರ್ಮ ಸೊಪ್ಪು ಅಂತ ಒಂದು ಗಿಡ ಉಂಟು.
0: ಆ
1: ಗಿಡದ ಸೊಪ್ಪನ್ನು ತಂದು ಸ್ವಲ್ಪ ಜಜ್ಜಿ ನೀರಿನಲ್ಲಿ, ಒಂದು ತಂಬಿಗೆ ನೀರಿನಲ್ಲಿ ಹಾಕಿ ಅದು ಎಷ್ಟು ಗುಂಪಾಗಿ ಇರ್ತದೆ ಮೇಡಮ್, ಅದನ್ನು ಕುಡಿದ್ರೆ, ಒಂದು ಗ್ಲಾಸ್ ಕುಡಿದ್ರೆ ನಮಗೆ ಸಿಯಾಳ ಕುಡಿದ ಹಾಗೆ ಆಗ್ತದೆ.
0: ಓ, ಸಂತೋಷ ಸರಸ್ವತಿ ಅವರೇ, ನೀವು ತುಂಬಾ ಉತ್ತಮ ಟಿಪ್ಸ್ ಅನ್ನ ಕೊಡ್ತಾ ಇದ್ದೀರಾ, ಶೆಕೆಗಾಲದಲ್ಲಿ ಹೇಗೆ ತಂಪಾಗಿಟ್ಕೋಬೇಕು ದೇಹನ ಅಂತ. ಇದ್ರ ಜೊತೆಲಿ ಎಳ್ನೀರು ಕುಡಿಬಹುದು, ಮತ್ತೆ ನಿಂಬೆ ಹಣ್ಣಿನ ರಸ ಕುಡಿಬಹುದು, ಹಣ್ಣು ಹಂಪಲು.
1: ಎಳ್ನೀರು ಕುಡಿದಷ್ಟ ತಂಪು ಉಂಟು ಮೇಡಮ್ ಅದು.
0: ಹೌದಾ? ಆಹಾ, ಒಳ್ಳೇದು. ಆಗ್ಲಿ ಸರಸ್ವತಿ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟನ್ನ ಕೇಳ? ಹಾ, ನಿಮ್ಮ ಇವತ್ತಿನ ನುಡಿಗಟ್ಟು ಮನಸ್ಸು ಗೆಲ್ಲು ಅಂತ. ಮನಸ್ಸು ಗೆಲ್ಲು ಅನ್ನೋದು ನುಡಿಗಟ್ಟು, ಅದರ ಅರ್ಥ ಬಂದು ಪ್ರೀತಿ ಹಾಗೂ ವಿಶ್ವಾಸ ಗಳಿಸು ಅಂತ.
1: ಹೌದು, ನಾವು ಒಬ್ರಲ್ಲಿ ಪ್ರೀತಿ ಮಾಡ್ತೇವೆ ಮೇಡಮ್, ಒಬ್ರಲ್ಲಿ ಸ್ನೇಹ ಇರ್ತದಲ್ಲ ಮೇಡಮ್, ಅವರ ಪ್ರೀತಿಯನ್ನು ನಾವು ಗೆಲ್ಲುದು ಸ್ನೇಹ ಪ್ರೀತಿಯಲ್ಲೇ ಗೆಲ್ಬೇಕಷ್ಟು ಮೇಡಮ್.
0: ಹೌದು. ಹಾ,
1: ಅದು ನಮ್ಮ ನಾವು ನೋಡಿ ಒಂದು ಮಾತಾಡುವಾಗ ಅಪ್ಪಿ ತಪ್ಪಿ ಹೋದ್ರು ಅವರ ಸ್ನೇಹವನ್ನು ನಾವು ತಪ್ಪಿ ಬಿಡ್ಬಾರ್ದು ಮೇಡಮ್. ಯಾವಾಗಲಾದ್ರೂ ನಾವು ಅವರಲ್ಲಿ ಹೇಳ್ಬೇಕು, ನನ್ನದು ತಪ್ಪಾಗಿದೆ, ನಾನು ಒಪ್ಪಿಕೊಳ್ಳಿರಿ ಅಂತ ನಾವು ಅವರಲ್ಲಿ ಕ್ಷಮೆ ಕೇಳ್ಬೇಕು.
0: ಸೊ ಎಲ್ಲರ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಬೇಕು ಅಂತ ಹೇಳ್ತಿದ್ದೀರಿ?
1: ಪ್ರೀತಿಯಿಂದ ಇರ್ಬೇಕು ಮೇಡಮ್.
0: ಹಾ, ಒಳ್ಳೆ ಮಾತು ಸರಸ್ವತಿ ಅವರೇ, ತುಂಬಾ ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ಶುಭ ದಿನ.
1: ನಮಸ್ತೆ ನಮಸ್ತೆ
0: ನಮಸ್ತೆ. ಬನ್ನಿ ಶ್ರೋತೃಗಳೇ, ಸರಸ್ವತಿ ಅವರು ಕೇಳಿದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅಣ್ಣ ತಂಗಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಶ್ರೋತೃಗಳೇ, ನನ್ನೆದೆಯ ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ, ಯಾರು, ಎಲ್ಲಿಂದ?
1: ಹಲೋ, ನಮಸ್ತೆ ಮೇಡಮ್.
0: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳಿಸ್ತಾ ಇಲ್ಲ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಮನೋಜ್ ಕುಮಾರ್ ಅಂತ ಹೇಳಿ, ಪಡುಮಲೆಯಿಂದ ಮಾತಾಡ್ತೀನಿ.
0: ಮನೋಜ್ ಕುಮಾರ್ ಅವರು ಪಡುಮಲೆಯಿಂದ. ಪಡುಮಲೆ ಅಂದ್ರೆ ಪುತ್ತೂರಲ್ಲಿ ಬರುತ್ತಾ?
1: ಪುತ್ತೂರು ತಾಲೂಕು ಆಗ್ತದೆ ಮೇಡಮ್.
0: ಹಾ, ಹೌದು. ನಮ್ಮ ಮೊದಲ ಕರೆ ಕೂಡ ಪುತ್ತೂರಿನಿಂದ ಬಂದಿತ್ತು ಇವತ್ತು, ಸಂತೋಷ. ಮನೋಜ್ ಕುಮಾರ್ ಅವರೇ ಇದೇ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದಾ ನನ್ನದೇ ಹಾಡು ಕಾರ್ಯಕ್ರಮಕ್ಕೆ?
1: ಎರಡನೇ ಸಲ ಇದು.
0: ಎರಡನೇ ಸಲ? ಹಾ, ಬೇರೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀರಾ?
1: ಕೃಷಿ ರಂಗಕ್ಕೆ ಭಾಗವಹಿಸಿದ್ದೀನಿ.
0: ಹಾ, ತುಂಬಾ ಸಂತೋಷ ಮನೋಜ್ ಕುಮಾರ್ ಅವರೇ. ಇವತ್ತು ನಿಮ್ಗೆ ಯಾವ ಹಾಡು ಬೇಕಿತ್ತು, ಯಾವ ಚಿತ್ರದ್ದು?
1: ಶಿವರಾಜ್ ಕುಮಾರ್ ನನ್ನ ಪ್ರೀತಿಯ ದೇವತೆ ಬಳಿ ಬಂದಳು.
0: ನನ್ನ ಪ್ರೀತಿಯ ದೇವತೆಗೆ ಬಳಿ ಬಂದಳು, ಈ ಹಾಡು ಯಾಕಾಗಿ ಇಷ್ಟ ಮನೋಜ್ ಕುಮಾರ್ ಅವರಿಗೆ?
1: ಸ್ವಲ್ಪ ಮ್ಯೂಸಿಕ್ ಎಲ್ಲ ಸ್ವಲ್ಪ ಇಷ್ಟ, ಸ್ಲೋ ಮೋಷನ್.
0: ಮ್ಯೂಸಿಕ್ ಇಷ್ಟ, ಸಾಹಿತ್ಯನೂ ಇಷ್ಟ ಇದೆಯಾ?
1: ಸಾಹಿತ್ಯ ಕಡೆ ಇಷ್ಟ.
0: ನಿಮ್ಮ ಪ್ರೀತಿಯ ದೇವತೆ ಯಾರು ಅಂತ ಕೇಳ್ಬೋದಾ?
1: ಇಷ್ಟವರೆಗೆ ಯಾರಿಲ್ಲ ಮೇಡಮ್.
0: ಆಯ್ತು, ಒಳ್ಳೆ ದೇವತೆ ಸಿಗ್ಲಿ ಅಂತ ಆಶಿಸ್ತೇವೆ ನಾವು.
1: ಆಯ್ತು.
0: ಬೇರೆ ಯಾವ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ ಮನೋಜ್ ಕುಮಾರ್ ಅವರೇ?
1: ರಂಗಮಯನಾಗಿ ಕೇಳ್ತೇನೆ. ವಾರ್ತೆಗಳು?
0: ವಾರ್ತೆಗಳು ಕೇಳ್ತೀರಾ? ಕೃಷಿ, ನೀವು ಕೂಡ ಕೃಷಿ ಮಾಡ್ತೀರಾ?
1: ಕೃಷಿ ಉಂಟು ಸ್ವಲ್ಪ.
0: ಹಾ, ಏನ್ ಕೃಷಿ ಮಾಡ್ತೀರಾ?
1: ಒಂದು ಅಡಿಕೆ,
0: ಹಾ,
1: ತೆಂಗು, ಕಾಳು ಮೆಣಸು.
0: ಹ್ಮ್,
1: ಈ ಸಲ ಸ್ವಲ್ಪ ಕಾಫಿ ಗಿಡ.
0: ಓಕೆ, ಕೃಷಿ ಎಲ್ಲ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆಯಾ?
1: ನಡೀತಾ ಉಂಟು.
0: ಹಾ, ಈಗ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹೇಗೆ ನೀವು ಅದನ್ನ ನಿಭಾಯಿಸ್ತಾ ಇದ್ದೀರಾ?
1: ನಿನ್ನೆ ಸ್ವಲ್ಪ ಮಳೆ ಬಂದಿದೆ.
0: ಬಂದಿದೆ. ಹಾ,
1: ಇವತ್ತು ಸ್ವಲ್ಪ ಸೆಕೆ ಜಾಸ್ತಿ.
0: ಹಾ, ಸೆಕೆಯಲ್ಲಿ ಏನ್ ಮಾಡ್ತಿದ್ದೀರಿ ಸೆಕೆಯನ್ನ ನಿಭಾಯಿಸೋಕೆ?
1: ಈಗ ಏನು ನಮ್ದು, ಈಗ ಕರೆಂಟ್ ಇದು ಫ್ಯಾನ್. ಈಗ
0: ಹಾ, ಫ್ಯಾನ್
1: ಹೀಗೆ.
0: ಕರೆಂಟ್ ಇರುತ್ತಾ ಅಥವಾ ಏನಾದ್ರೂ ಮಧ್ಯದಲ್ಲಿ ಹೋಗೋ ರೀತಿ ಇರುತ್ತಾ?
1: ಇಲ್ಲ, ಇರ್ತದೆ. ಹಾಗಾದ್ರೆ ಬ್ಯಾಟ್ರಿ ಇದು ಇನ್ವರ್ಟರ್ ಉಂಟಲ್ಲ.
0: ಹಾ ಹಾ, ಆಯ್ತು. ಸೆಕೆ ಇರೋದ್ರಿಂದ ನೀವು ಹತ್ತಿಯ ಉಡುಪುಗಳನ್ನ ಧರಿಸಿದ್ರೆ ಕೂಡ ಸೆಕೆಗೆ ಅದು ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಇವತ್ತು ವಿಶ್ವ ಹತ್ತಿಯ ದಿನ ಕೂಡ, ಅದರಿಂದ ಅದನ್ನು ಸ್ವಲ್ಪ

0: ಹೇಳಿದೆ.
1: ಹಾ.
0: ಅದರಿಂದ ಆರಾಮ್ ಸಿಗುತ್ತೆ, ಹತ್ತಿಯಿಂದ ಮಾಡಿದ ಉಡುಪುಗಳನ್ನು ಧರಿಸಿದ್ರೆ ಅಲ್ವಾ. ಹಾಗೆ ಹೆಚ್ಚು ನೀರು ಕುಡಿಬೇಕಾಗುತ್ತೆ, ತಂಪು ಪಾನೀಯಗಳು, ಹಣ್ಣುಗಳು ಮತ್ತೆ ಸೌತೆಕಾಯಿ ಇದರಿಂದ ಎಲ್ಲ ಸ್ವಲ್ಪ ಶೆಕೆ ಶಮನ ಆಗಬಹುದು ಅಲ್ವಾ. ಇನ್ನು ಆಚೆ ಹೋದಾಗ ನೀವು ಛತ್ರಿ ತಗೊಂಡು ಹೋದ್ರೆ ಉತ್ತಮ, ಸ್ವಲ್ಪ ಬಿಸಿಲಿನಿಂದ ಆರಾಮ್ ಸಿಗುತ್ತೆ. ಈ ರೀತಿ ಕೈಲಿ ಆಗುವಷ್ಟು ನಾವು ಈ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಆರಾಮ್ ಸಿಗುತ್ತೆ ಬಿಸಿಲಿಂದ ಅಲ್ವಾ.
1: ಹೌದು ಹೌದು.
0: ಹಾ, ಹಾಗೆ ಮನೋಜ್ ಕುಮಾರ್ ಅವರೇ, ನಮ್ಮ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ನಾವು ನುಡಿಗಟ್ಟುಗಳನ್ನ ಕೇಳ್ತೇವೆ, ಗೊತ್ತಿದೆ ಅಲ್ಲ ನಿಮ್ಗೆ. ಇವತ್ತು ನಿಮ್ಮ ನಿಮ್ಮ ನುಡಿಗಟ್ಟು ಬಂದು ಕೈ ತುಂಬಾ ಕೆಲಸ ಅಂತ. ಈ ನುಡಿಗಟ್ಟನ್ನು ಉಪಯೋಗಿಸ್ಕೊಂಡು ಒಂದು ವಾಕ್ಯ ಮಾಡಬಹುದಾ? ಸಹಾಯ ಮಾಡ್ಲಾ, ಅದರದ್ದು ಅರ್ಥ ಹೇಳಿಕೊಡ್ಲ, ಸುಲಭ ಆಗ್ಬಹುದು. ಹಾ, ಕೈ ತುಂಬಾ ಕೆಲಸ ಅಂದ್ರೆ ಬಹಳಷ್ಟು ಕೆಲಸ ಇರುವುದು ಅಂತ. ಇವಾಗ ಒಂದೇ ಸಮಯದಲ್ಲಿ ಬಹಳಷ್ಟು ಕೆಲಸ ಇರುತ್ತಲ್ವಾ, ಅದಕ್ಕೆ ಕೈ ತುಂಬಾ ಕೆಲಸ ಅಂತ ಹೇಳ್ತಾರೆ. ಅದನ್ನು ಉಪಯೋಗಿಸಿ ಒಂದು ವಾಕ್ಯ ರಚನೆ ಮಾಡಲು ಪ್ರಯತ್ನ ಪಡಿ, ನೋಡುವ.
1: ನಮಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇರುವಾಗ, ಒಂದು ಎರಡು ಮೂರು ಕಡೆ ಕಾರ್ಯಕ್ರಮ ಏನಾದ್ರೂ ಇರುವಾಗ ಹೋಗ್ಲಿಕ್ಕಿದ್ರೆ ನಮಗೆ ಕೈ ತುಂಬಾ ಕೆಲಸ ಇದ್ದರೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ.
0: ಹಾ ಹೌದು. ಆಗ ಏನ್ ಮಾಡ್ತೀರಾ? ಕೈ ತುಂಬಾ ಕೆಲಸ ಇದ್ದು ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ
1: ಕಾಯಕವೇ ಇಲ್ಲ ಅಂತ ಹೇಳ್ತಾರಲ್ಲ.
0: ಹೌದು, ನಿಜ. ಆಗ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕಾಗುತ್ತೆ ಮನೆಯಿಂದ ಅಲ್ವಾ.
1: ಹೌದು, ನಮ್ಮ ಪರವಾಗಿ.
0: ಹೌದು ಹೌದು, ಒಳ್ಳೆ ವಾಕ್ಯ ರಚನೆ ಮಾಡಿದ್ರಿ, ನಿಮ್ ಜೊತೆ ಮಾತನಾಡಿ ಸಂತೋಷ ಆಯ್ತು ಮನೋಜ್ ಕುಮಾರ್ ಅವರೇ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಧನ್ಯವಾದಗಳು, ಶುಭ ದಿನ.
1: ಥ್ಯಾಂಕ್ ಯು ಮೇಡಮ್.
0: ಶ್ರೋತೃಗಳೇ, ಮನೋಜ್ ಕುಮಾರ್ ಅವರು ಪುತ್ತೂರಿನ ಪಡುಮಲೆಯಿಂದ ಕರೆ ಮಾಡಿ ನಿನ್ನೆ ಪ್ರೀತಿಸುವೆ ಈ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ, ಅದನ್ನು ಕೇಳಿ ಬರೋಣ. ಹಾಡಿದ್ದಾರೆ ರಾಜೇಶ್, ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥನ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನನ್ನಿದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕೂಡ ನಮಗೆ ಕರೆ ಮಾಡಿ ಮಾತನಾಡಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281219. ಕೋಡ್ ಸಂಖ್ಯೆ 08272. ಹಾಗಾದರೆ ಬನ್ನಿ ನೋಡೋಣ ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ. ನಮಸ್ತೆ, ಯಾರು ಎಲ್ಲಿಂದ? ನಮಸ್ತೆ, ಯಾರು ಎಲ್ಲಿಂದ? ಅಬೂಬಕರ್ ಅವರೇ, ಹೇಗಿದ್ದೀರಿ? ಏನ್ ವಿಶೇಷ ಇವತ್ತು?
1: ನಿನ್ನೆ ಒಂದು ಕಾಲು ಗಂಟೆ ಮಳೆ ಹೊಡೆದಿದೆ ಇಲ್ಲಿ. ಸಾಯಂಕಾಲ 5 ಗಂಟೆಯಿಂದ ಒಂದು 6:30
0: ಓ, ಸಂತೋಷದ ವಿಷಯ ಅಲ್ವಾ?
1: ಹೌದು, ಚೆನ್ನಾಗಿ ಹೊಡೆದಿದೆ.
0: ಶೆಕೆ ಸ್ವಲ್ಪ ಕಡಿಮೆ ಆಗಿದ್ಯಾ?
1: ಸ್ವಲ್ಪ ಕಡಿಮೆ.
0: ಹೇಗೆ ನಿಮ್ಮ ಶೆಕೆ ನಿವಾರಣೆಗೆ ಏನೇನ್ ಮಾಡ್ತಿದ್ದೀರಿ?
1: ನೀರು ಕುಡಿದ್ರೆ ಜಾಸ್ತಿ ಬಾಯಾರಿಕೆ ಆಗೋದಲ್ಲ.
0: ಹಾ, ಹೌದು. ಎಲ್ಲಿ ನೀರು ಕುಡಿಬಹುದು? ಹಣ್ಣು ಹಂಪಲು ಎಲ್ಲ, ತರಕಾರಿ ಎಲ್ಲ ತಗೊಳ್ತಾ ಇದ್ದೀರಾ? ಸೌತೆಕಾಯಿ ಹಾಗೆ
1: ರೇಟ್ ಜಾಸ್ತಿ ಇಲ್ಲ, ಸೌತೆಕಾಯಿಗೆಲ್ಲ 60 ರೂಪಾಯಿ ಎಲ್ಲ ಇದೆ.
0: ಹೌದು ಹೌದು. ಅಬೂಬಕರ್ ಅವರೇ, ನಿಮ್ಗೆ ಇವತ್ತು ಯಾವ ಹಾಡು ಬೇಕಿತ್ತು, ಯಾವ ಚಿತ್ರದ್ದು?
1: ನನಗೆ ಶ್ರೀ ಬಾಲಸುಬ್ರಹ್ಮಣ್ಯ ಸಂಗ್ರಹಿಗರು ಹಾಡಿದ ಮನೆ ಮೆಚ್ಚಿದ ಹುಡುಗಿಲಿಗೂ ಸೀರೆ.
0: ಹಾ, ಚೆನ್ನಾಗಿ ಹಾಡ್ತಿದ್ರಿ, ಯಾಕೆ ನಿಲ್ಸ್ಬಿಟ್ರಿ? ಅವರು ಇವತ್ತು ವಿರಾಮದಲ್ಲಿದ್ದಾರೆ. ಮಿಸ್ ಮಾಡ್ಕೋತಾ ಇದ್ದೀರಾ ಶಕುಂತಲಾ ಮೇಡಮ್ ಅನ್ನ? ಇವತ್ತು
1: ಅವರು ಇದ್ರೆ ಒಳ್ಳೆ ಆಗ್ತದೆ, ಸ್ವಲ್ಪ ಮಾತಾಡ. ಅವರಿಗೆ ಕೋಪ ಏನು ಬರೋಲ್ಲ, ಒಳ್ಳೆ ನಿಮಗೆ ಬರೋದಿಲ್ಲ ಹಾಗೆಲ್ಲ.
0: ಇಲ್ಲ, ಅರ್ಥ ಆಯ್ತು, ನಿಮ್ಮ ಅಭಿಮಾನ ಅರ್ಥ ಆಯ್ತು. ಮೇಡಮ್ಗೆ ನಿಮ್ಮ ಮಾಹಿತಿ ತಲ್ಪಿಸ್ತೇನೆ, ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದೇನೋ. ಈಗ ಕಾರ್ಯಕ್ರಮಗಳಲ್ಲೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ, ನೀವು ಕೇಳ್ತಾ ಇರಬಹುದು. ಆಕಾಶವಾಣಿ ಮಡಿಕೇರಿಯಿಂದ ಹೊಸ ಹೊಸ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಕೇಳ್ತಿದ್ದೀರಾ ಅಬೂಬಕರ್ ಅವರೇ?
1: 8 ಗಂಟೆ ಬೆಂಗಳೂರು ಕಾರ್ಯಕ್ರಮ ಕಡಿಮೆ ಈಗ ನಿಮ್ಮದೇ.
0: ಹೌದು, ಶ್ರೋತೃಗಳಿಗೋಸ್ಕರ ನಮ್ಮ ನಿಲಯದಿಂದನೇ ಕಾರ್ಯಕ್ರಮ ಬರ್ತಾ ಇದೆ. ಹೌದು, ಇಷ್ಟ ಆಯ್ತಾ? ಯಾವ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
1: 11 ಗಂಟೆವರೆಗೆ
0: ಕೇಳಿದ್ದೀರಾ? 11 ಗಂಟೆವರೆಗೂ? ತುಂಬಾ ಸಂತೋಷ. ಹಾಗಾದ್ರೆ ನಿದ್ದೆ ಮಾಡೋದೆಲ್ಲ ಲೇಟಾ ನೀವು ಸ್ವಲ್ಪ?
1: ಅಲ್ಲ, ಒಂದು ಕನ್ನಡ ಚಿತ್ರಕ್ಕೆ ಒಂದು ಹಿಂದಿ ಚಿತ್ರಕ್ಕೆ.
0: ಹೌದು ಹೌದು, ಬ್ಯಾಕ್ ಟು ಬ್ಯಾಕ್. ಹೌದು, ಇಷ್ಟ ಆಯ್ತಾ? ಹೊಸ ಕಾರ್ಯಕ್ರಮಗಳು ಇನ್ನು ಮೂಡ್ ಬರ್ತಾ ಇದೆ, ಕೇಳ್ತೀರಿ?
1: ಆದ್ರೂ ಸರ್, ರಾತ್ರಿ ಚಿತ್ರಕಾವ್ಯ ಮಾಡಿದ್ರೆ ಒಳ್ಳೇದು ಅಂತ ಎಲ್ಲ ಕೆಲವರಿಗೆ. ಮನೆಯಲ್ಲಿ ಇರೋದಿಲ್ಲ ಆಗಲು, ರಾತ್ರಿ ಎಲ್ಲ ಇದ್ರೆ ಒಳ್ಳೇದು. 10 ಗಂಟೆಗೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗ್ತದೆ ಕಾರ್ಯಕ್ರಮ. ಏನು

0: ಜನಕ್ಕೆ ಆಯ್ತಾರೆ, ಆಗ ಎಲ್ಲರಿಗೂ ಕೇಳಲಿಕ್ಕೆ ಆಗ್ತಲ್ಲ. ರಾತ್ರಿ ಮಾಡಿದ್ರೆ ಒಳ್ಳೆ
1: ಹೊಸ ಹೊಸ ಕಾರ್ಯಕ್ರಮಗಳನ್ನ ತರ್ತಾ ಇದಾರಲ್ವಾ, ಅದಕ್ಕೆ ಸ್ವಲ್ಪ ಬದಲಾವಣೆ ಇರುತ್ತೆ.
0: ಹಿಂದಿ ಚಿತ್ರಗೀತೆ ಇದೆ, ಎರಡೂವರೆ ಮೂರು ಗಂಟೆ ಹಿಂದಿ ಚಿತ್ರಗೀತೆ ಬರೋದಲ್ಲ ಬೆಂಗಳೂರು ಇಲ್ಲಿಂದ ವಿವಿಧ ಭಾರತಿ ಕಾರ್ಯಕ್ರಮ.
1: ಹೌದು,
0: ಅದಕ್ಕಿಂತ ಎಫ್ ಎಂ ರೈಬ್ ಆದ್ರೆ ಒಳ್ಳೆ ಇತ್ತು ಅಂತ. ಅದು ಇಲ್ಲ, ಮೂರು ಗಂಟೆ ನಾಲ್ಕು ಗಂಟೆ ಚೆನ್ನಾಗಿತ್ತು ಮುಂದೆ ಎಲ್ಲ.
1: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮ್ಮ ಕೇಂದ್ರದ ಅಧಿಕಾರಿಗಳು ಕೂಡ ಕೇಳ್ತಾ ಇರ್ತಾರೆ, ಅವರು ಇದ್ರ ಬಗ್ಗೆ ಆಲೋಚನೆ ಮಾಡಿ.
0: ಮುಂಬೈ ಕಲೆಕ್ಷನ್ ಅಲ್ಲ, ಮುಂಬೈ ಕಲೆಕ್ಷನ್ ಕೊಡೋದಕ್ಕಿಂತ ಇದು ಬೆಂಗಳೂರು ಕೊಡೋದು ಒಳ್ಳೆ ಅಂತ.
1: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಅಬೂಬಕರ್ ಅವರೆ. ನೋಡುವ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ.
0: ಅದರಲ್ಲಿ ನಮಗೆ ಫೋನ್ ಮಾಡೋಕ್ಕೆಲ್ಲ ಆಗ್ತದೆ, ಯಾವ ಚಿತ್ರದ್ದು ಯಾರು ಆಡಿದ್ದು.
1: ಹೌದು, ಗೊತ್ತಾಯ್ತು. ಇವಾಗ ಇರುವ ಹೊಸ ಕಾರ್ಯಕ್ರಮಗಳನ್ನ ಕೇಳಿ, ಭಾಗವಹಿಸಿ. ಆಯ್ತಾ? ಅದೇ, ಪುರುಸತಿ ಇರುವಾಗ ಕೇಳ್ತೀರಲ್ವಾ?
0: ಪುರುಸತಿ ಇದ್ರೆ ನಾನು ಹೇಳುವುದಿಲ್ಲ, ನಾನು ಸುಳ್ಳು ಹೇಳುವಂತ ಇದರಲ್ಲಿ ಇಲ್ಲ
1: ನಾನು.
0: ಒಬ್ಬರಿಗೆ ಯಾವಾಗ್ಲೂ ಪುರುಸತಿ ಇರುವುದಿಲ್ಲ, ಇರ್ತಾರ?
1: ನಿಜ, ಯಾರಿಗೂ ಇರೋದಿಲ್ಲ ಅದು, ಮನುಷ್ಯ ಅಂದ್ಮೇಲೆ
0: ಇಲ್ಲ ಅಂತ. ಸುಮ್ಮನೆ ಪುರುಸತಿ ಇರುವುದಿಲ್ಲ, ಇಲ್ಲಿ ಯಾವಾಗ್ಲೂ ಮಾಡಕ್ಕೆ ಪುರುಸತಿ ಇರುವುದಿಲ್ಲ. ನನ್ನ ಮೊಬೈಲ್ ನಾನು ಕೇಳುದೀಗ ಹೊಸ ಮೊಬೈಲ್ ತಗೊಂಡಿದ್ದೇನೆ, ಅದರಲ್ಲಿ ಇದು ಬೇರೆ ಆಡಲ್ಲ ಕೇಳಲಿಕ್ಕೆ ಆಗುದಿಲ್ಲ, ನಿಮ್ಮ ಮಡಿಕೇರಿ ಮಾತ್ರ ಸಿಗುತ್ತೆ.
1: ಅದೇ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ?
0: ಅದೇನು ಬೇಡ, ಅದು ಬೇಡ, ಅದೇನು ಬೇಡ, ಸಣ್ಣ ಮೊಬೈಲ್.
1: ಓ, ಹಾಗೆ ಎಫ್ಎಂ ಕನೆಕ್ಟ್ ಮಾಡ್ಕೊಂಡು ಕೇಳ್ತೀರಾ? ಒಳ್ಳೇದು, ಒಳ್ಳೇದು. ಅಬೂಬಕರ್ ಅವರೆ, ನಿಮ್ಗೆ ಒಂದು ನುಡಿಗಟ್ಟನ್ನ ಕೇಳ
0: ಆಡು. ನಾನು ನಾನು ಹೇಳ್ತೀನಿ, ಒಂದು ಶ್ರೀಧರ ಕೊಯಂಗಜ್ ಅವರಿಗೆ ಪ್ರಸಾರ ಮಾಡಿ, ಭಾಗಮಳ್ಳ ಅಯ್ಯಂಗಾರ್ ತಮ್ಮ ಅವರಿಗೆ, ಮದನಾಡು ಹೋಟೆಲ್ ಗಪ್ಪು ಅವರಿಗೆಲ್ಲ ಪ್ರಸಾರ ಮಾಡಿ.
1: ಆಯ್ತು, ನಿಮ್ಮ ನೆಚ್ಚಿನವರಿಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡೋಣ. ಆದ್ರೆ ಇದು ನುಡಿಗಟ್ಟನ್ನು ಕೇಳ್ಬೇಕಲ್ಲ ಈ ಕಾರ್ಯಕ್ರಮದಲ್ಲಿ. ಆಗ್ಲಿ, ಸಂತೋಷ. ಅಬೂಬಕರ್ ಅವರೇ, ನಿಮ್ಗೆ ಒಂದು ನುಡಿಗಟ್ಟಿದೆ ಕೇಳ. ಹಾ, ಕಿವಿಗೆ ಹೂ ಇಡು ಅಂತ ನುಡಿಗಟ್ಟು, ಕಿವಿಗೆ ಹೂ ಇಡು ಅಂತ. ಇದರ ಅರ್ಥ, ಮೋಸ ಮಾಡು ಸುಳ್ಳು ಹೇಳಿ ನಂಬಿಸು ಅಂತ. ಇದನ್ನು ಉಪಯೋಗಿಸಿಕೊಂಡು ಒಂದು ವಾಕ್ಯ ಮಾಡಬಹುದಾ? ಮೋಸ ಮಾಡು ಅಥವಾ ಸುಳ್ಳು ಹೇಳಿ ನಂಬಿಸೋದಕ್ಕೆ ಕಿವಿಗೆ ಹೂ ಇಡೋದು ಅಂತ ಹೇಳ್ತಾರೆ. ಕೇಳಿದಿರಾ?
0: ಕೇಳಿದೀನಿ ನಾನು. ಕೆಲವರೆಲ್ಲ ಸುಳ್ಳು ಹೇಳಿ ಬಾಯಿ ನಾಲಿಗೆ ಮೇಲೆ ಬರ್ತಲ್ಲ, ಕೆಲವರು ಎಂತೆಲ್ಲ ಮಾಡಿ ಬದುಕಬೇಕಲ್ಲ ಅವರಿಗೆ ಅಂತ ಜನ ಇರ್ತಾರೆ. ಸುಳ್ಳು ಹೇಳಿ ಅಲ್ಲಿಗೆ ಒಪ್ಪಿಸೋದು, ಹಾಗೆ ಹೀಗೆ ಗೊತ್ತೇ ಕೊಡಿ, ಒಬ್ಬ ದುಡ್ಡು ತಗೊಂಡು ಹೇಳ್ತೇನೆ ತಾರೀಕು ನಾನು ಕೊಡ್ತೀನಿ.
1: ಹೌದು, ಅದಕ್ಕೆ ಕಿವಿಗೆ ಹೂ ಇಡೋದು ಅಂತ ಹೇಳ್ತಾರೆ. ಈ ತಾರೀಕಿಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಕೊಡೋದಿಲ್ಲ.
0: ನಾನು ಊರು ಬಿಟ್ಟು ಹೋಗೋದಿಲ್ಲ, ನಾನು ಕೊಡ್ತೇನೆ ಮಾರೆ ಅಂತ ಹೇಳ್ತಾರೆ.
1: ಹೌದು ಹೌದು, ಆಗ ನೀವು ಹೇಳ್ಬೇಕು ನನ್ನ ಕಿವಿಗೆ ಹೂ ಇಡಬೇಡ ಅಂತ.
0: ನನಗೆ ಈಗ ತುಂಬಾ ಜನ ಆಗ್ಬೇಕು, ನಿಮ್ಮ ಕೊಡಗಿಂದಲೇ ನನಗೆ ತುಂಬಾ ಜನ.
1: ಆಗ್ಲಿ ಅಬೂಬಕರ್ ಅವರೇ, ಕರೆ ಮಾಡಿದ್ಕೆ ಸಂತೋಷ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಧನ್ಯವಾದಗಳು. ಶ್ರೋತೃಗಳೇ, ಅಬೂಬಕರ್ ಅವರು ಪೆರಾಜೆಯಿಂದ ಕರೆ ಮಾಡಿ ಒಂದು ಗೀತೆಯನ್ನು ಕೇಳಿದ್ದಾರೆ, ಮನ ಮೆಚ್ಚಿದ ಹುಡುಗಿ ಚಿತ್ರದ್ದು. ಆ ಗೀತೆಯನ್ನು ಕೇಳಿ ಬರೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಸಂಧ್ಯಾರತಿ. ಪ್ರೀತಿಯ ಶ್ರೋತೃಗಳೇ,

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ಪ್ರಿಯ ಶ್ರೋತೃಗಳೇ, ಸಮಯ ಆಗಿದೆ 11:32 ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈ ಕಾರ್ಯಕ್ರಮದ ನಂತರ ಯಾವ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ ಅನ್ನೋ ಕಡೆ ಒಂದು ಗಮನ ಹರಿಸಿ ಬರೋಣ. ನನ್ನೆದೆಯ ಹಾಡು ಕಾರ್ಯಕ್ರಮದ ನಂತರ 12 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸ ವಿಜಯ್ ಕೈತಂಜೆ ಇವರಿಂದ ಕವನ ವಾಚನ, ನಂತರ ಕಥೆ ಕಾದಿದೆ ಕನಸೊಂದು. 12:30 ಪ್ರಕಟಣೆಗಳು, 12:35 ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. 13:00 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್, ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮಗಳ ಯೋಜನೆ, ಈ ಕುರಿತು ಮಾತನಾಡಲಿದ್ದಾರೆ ಸುಜಾತ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮವು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 13:10 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ, 13:20 ದೇಶಭಕ್ತಿ ಗೀತೆಗಳು ನಮ್ಮ ನಿಲಯದಿಂದ, ಹಾಗೂ 13:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಆಲಿಸಲಿದ್ದೀರಿ. ಇನ್ನು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಕರೆ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಭವಾನಿ ಅಂತ ಹೇಳಿ ಮೇಡಮ್, ದೇವಸ್ತೂರಿಂದ.
1: ಭವಾನಿ ಅವರೇ ದೇವಸ್ತೂರಿಂದ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
1: ನೀವು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀರಾ? ಯಾವ ಕಾರ್ಯಕ್ರಮ ಕೇಳ್ತೀರಾ?
2: ಎಲ್ಲ ಸಾಮಾನ್ಯವಾಗಿ ಕೇಳ್ತೀನಿ.
1: ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಇದು 1ನೇ ಬಾರಿ ಕರೆ ಮಾಡಿರೋದಾ?
2: ಹೌದು ಮೇಡಮ್.
1: ಹಾ, ಸಂತೋಷ. ಹೊಸ ಶ್ರೋತೃ ತುಂಬಾ

0: ಸಂತೋಷ.
1: ಹೊಸ ಸೂತ್ರ ಅಲ್ಲ ಮೇಡಮ್, ನಾನು ಮೊದ್ಲೆಲ್ಲ ಎರಡ್ ಮೂರು.
0: ನಿಮ್ಮ ಧ್ವನಿ ಕೇಳ್ತಾ ಇಲ್ಲ ಭವಾನಿ ಅವರೇ.
1: ಈಗ ಕೇಳ್ತಾ ಮೇಡಮ್.
0: ಹಾ ಹೇಳಿ.
1: ಪತ್ರ ಬರ್ದಿದ್ದೀನಿ ಮೇಡಮ್, ಮೊದ್ಲೆಲ್ಲ
0: ಪತ್ರ ಬರೀತಿದ್ದೆ.
1: ಒಂದು ಎರಡು ಮೂರು ವರ್ಷ ಆಯ್ತು ಬರ್ದಿಲ್ಲ.
0: ಯಾಕೆ ಫೋನ್ ಮಾಡ್ತಿರ್ಲಿಲ್ಲ?
1: ಅದೇನೋ ಹೇಳ್ಬೋದು, ನಾವು ಅದನ್ನ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನಮ್ಗೆ ಕೇಳಿಕ್ಕೆ ಆಗುತ್ತೆ ಮೇಡಮ್.
0: ಆ ಅದು ನಿಜ, ಆದ್ರೆ ಇವತ್ತು ಕರೆ ಸಿಕ್ಕಿದೆ ನಿಮ್ಗೆ. ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಸಿಕ್ಕಿರೋದಲ್ಲ, ಅದು ತುಂಬಾ ಸಂತೋಷದ ವಿಷಯ.
1: ಹೌದು.
0: ಹಾ ಭವಾನಿ ಅವರೇ, ನಿಮ್ಗೆ ಇವತ್ತು ಯಾವ ಹಾಡು ಬೇಕಿತ್ತು, ಯಾವ ಚಿತ್ರದ್ದು?
1: ನನಗೆ ಮೇಡಮ್ ನಾಗಮಂಡಲದಿಂದ ಈ ಹಸಿರು ಸಿರಿಯಲಿ.
0: ನಾಗಮಂಡಲ ಇಂದ ಹಸಿರು ಸಿರಿಯಲಿ.
1: ಹೌದು ಮೇಡಮ್, ಅದು ನೀವು ಈಗ ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಿರಲ್ಲ ಬೆಳ್ಳಿ ಬಟ್ಲು.
0: ಹೌದು.
1: ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು.
0: ತುಂಬಾ ಸಂತೋಷ. ಹೊಸ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿದ್ದೀರಾ? ಸೋಮವಾರದಿಂದ ಪ್ರಸಾರವಾಗ್ತಿದೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ ಅವಕಾಶ ಸಿಕ್ತಿದ್ಯಾ ನಿಮ್ಗೆ?
1: ನಾನು ಒಂದು ಫೋನ್ ಅಲ್ಲಿ ಅಕೌಂಟ್ ಮೇಡಮ್ ಕೆಲಸ ಎಲ್ಲ ಮಾಡ್ತಾ ಇರುವಾಗ.
0: ಏನ್ ಹೇಳಿ?
1: ನಾನು ಹೌಸ್ ವೈಫ್, ಫೋನಲ್ಲಿ ಹಾಕೊಂಡು
0: ಕೇಳ್ತಾ ಇರ್ತೀರಾ. ಓಕೆ, ತುಂಬಾ ಸಂತೋಷ. ಈ ಹಸಿರು ಸಿರಿಯಲ್ಲಿ ಹಾಡು ಯಾಕಾಗಿ ಇಷ್ಟ ಅಂತ ಕೇಳ್ಬಹುದಾ ಭವಾನಿ ಅವರೇ?
1: ಎಲ್ಲ ಹೆಣ್ಮಕ್ಳು ಒಂದು ಹೊಸ ಸಂಬಂಧ ಆಗುವಾಗ ಆತರ ಒಂದು ಯೋಚನೆ ಮಾಡ್ಕೊಂಡು ಇರ್ತಾರಲ್ಲ ಮೇಡಮ್.
0: ಹೌದು,
1: ಹೋದ್ಮೇಲೆ
0: ಹೌದು.
1: ನನಗೆ ಹಾಡು ಕೇಳುವಾಗ ನಮಗೆ ಹಳೆದೆಲ್ಲ ಯೋಚನೆ ಆಗ್ತದೆ, ನಾವು ಅದನ್ನೆಲ್ಲ ಬಿಟ್ಟು ಬಂದಿದ್ದೀವಾ.
0: ಹಾ ಹಾ, ನಿಜ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಭವಾನಿ ಅವರೇ?
1: ಅದು ಅಲ್ವಾ ಮೇಡಮ್.
0: ನಿಜ ನಿಜ, ಖಂಡಿತವಾಗ್ಲು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಂತ?
1: ನಾವು 25ನೇ ವರ್ಷ ಈಗ ನಡೀತಾ ಇದೆ.
0: ಸೂಪರ್, ತುಂಬಾ ಸಂತೋಷ. ಏನು ಗುಟ್ಟು 25 ವರ್ಷದ ಬಾಂಧವ್ಯಕ್ಕೆ?
1: ಅಲ್ಲಿನೂ ಹಳ್ಳಿಯಿಂದ ಬಂದಿರೋದು, ಹಾಗಾಗಿ ಅದು ಆ ಹಾಡು ಅಂತ ಹೇಳಿದ್ರೆ ತುಂಬಾ ಇಷ್ಟ ಮೇಡಮ್.
0: ಹೌದು, ಒಳ್ಳೆ ಹಾಡು, ತುಂಬಾ ಎಲ್ರಿಗೂ ತುಂಬಾ ಇಷ್ಟ ಆಗುವಂತ ಹಾಡೇ ಅದು. ಖಂಡಿತವಾಗ್ಲು ಖಂಡಿತವಾಗ್ಲು, ನಿಜ ಹೇಳಿದ್ರೆ. ಭವಾನಿ ಅವರೇ, 25 ವರ್ಷದ ಬಾಂಧವ್ಯದ ಗುಟ್ಟೇನು ಅಂತ ಕೇಳ್ಬಹುದಾ?
1: ಅಂದ್ರೆ ಏನಂತ ಚೆನ್ನಾಗಿ ಅದ್ ಹೇಗೆ ಕಳೀತು ಅಂತಾನೆ ಗೊತ್ತಾಗಲ್ಲ ಮೇಡಮ್. 25 ವರ್ಷ ಹೇಗೆ ಕಳೀತು ಅಂತಾನೆ ಗೊತ್ತಾಗಲ್ಲ. ಸುಖ ಕಷ್ಟ, ಮಕ್ಕಳು, ಈಗ ಮಕ್ಕಳು ಹೊರಗಡೆ ಓದ್ತಾ ಇದಾರೆ, ಒಬ್ಳಿಗೆ ಕೆಲಸ ಆಯ್ತು, ಹಾಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ.
0: ತುಂಬಾ ಸಂತೋಷ ಭವಾನಿ ಅವರೇ. ನೀವು ಕರೆ ಮಾಡಿದೀರಾ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ. ಇದರಲ್ಲಿ ನಾವು ಒಂದು ನುಡಿಗಟ್ಟನ್ನ ಕೇಳ್ತೇವೆ, ಅದು ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ನಿಮ್ಗೋಸ್ಕರ ಒಂದು ನುಡಿಗಟ್ಟು ಇವತ್ತು, ಹೊಟ್ಟೆ ಉರಿ ಅಂತ. ಹೊಟ್ಟೆ ಉರಿ ಅಂದ್ರೆ ಅದರ ಅರ್ಥ ಅಸೂಯೆ ಪಡು ಅಂತ. ಒಂದು ವಾಕ್ಯ ರಚನೆ ಮಾಡಲು ಪ್ರಯತ್ನ ಪಡ್ತೀರಾ?
1: ನಾವು ತುಂಬಾ ಚೆನ್ನಾಗಿರುವಾಗ ಇನ್ನೊಬ್ಬರಿಗೆ ನಮ್ಮ ನೋಡಿ ಸ್ವಲ್ಪ ಹೊಟ್ಟೆ ಉರಿ ಆಗ್ತದೆ.
0: ಹೌದು, ಆದ್ರೆ ಹೊಟ್ಟೆ ಉರಿ ಪಡ್ಕೋ, ಉರಿ ಮಾಡಬಾರ್ದು ಅಲ್ವಾ, ಅಸೂಯೆ ಪಡಬಾರ್ದು ಅನ್ನೋದು ಒಂದು ಸಂದೇಶ. ತುಂಬಾ ಸಂತೋಷ ಭಾಗವಹಿಸಿದ್ಕೆ ಭವಾನಿ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಶುಭ ದಿನ ಭವಾನಿ ಅವರೇ. ಆಯ್ತು ಶ್ರೋತೃಗಳೇ, ಭವಾನಿ ಅವರು ಕರೆ ಮಾಡಿದ್ರು. ಅವರ ನೆಚ್ಚಿನ ಗೀತೆ ನಾಗಮಂಡಲ ಚಿತ್ರದ್ದು ಪ್ರಸಾರವಾಗ್ತಾ ಇದೆ, ಕೇಳಿ ಬರೋಣ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:43:05. ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ನಮ್ಮ ಮುಂದಿನ ಕರೆ ಎಲ್ಲಿಂದ ಅಂತ ನೋಡೋಣ. ನಮಸ್ತೆ, ಯಾರು, ಎಲ್ಲಿಂದ?
1: ನಮಸ್ತೆ ಮೇಡಮ್, ನಾನು ಪುಷ್ಪರಾಜ್ ಮಾತಾಡೋದು. ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಕಗ್ಗೋಡ್ಲಿಂದ ಪುಷ್ಪರಾಜ್ ಅವರೇ, ನಮಸ್ತೆ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲಾಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ ಪುಷ್ಪರಾಜ್ ಅವರೇ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ? ಹೊಸ ಕಾರ್ಯಕ್ರಮಗಳು 2 ದಿನದಿಂದ ಮೂಡಿ ಬರ್ತಾ ಇದೆ, ಕೇಳ್ತಿದ್ದೀರಾ?
1: ಕೇಳ್ತಾ ಇದ್ದೀನಿ ಮೇಡಮ್.
0: ಹಾ, ಹೇಗನ್ಸ್ತು ಹೊಸ ಕಾರ್ಯಕ್ರಮಗಳು?
1: ಖುಷಿ ಆಗ್ತಾ ಇದೆ ಮೇಡಮ್.
0: ತುಂಬಾ ಸಂತೋಷ. ಯಾವ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
1: ನುಡಿಯೇ ಬೆಳಗು ಕೇಳಿದೆ ಮೇಡಮ್, ಭಾವಲಹರಿ ಕೇಳಿದೆ ಮೇಡಮ್, ಮತ್ತೆ ನಿನ್ನೆ ಬೆಳ್ಳಿ ಬಟ್ಟಲು ಇತ್ತಲ್ಲ ಅದು ಕೇಳಿದೆ ಮೇಡಮ್.
0: ಹೌದು ಹೌದು,
1: ನೈದಿಲೆ ಗಾದೆ ಗಮ ಅದು ಕೇಳಿದೆ ಮೇಡಮ್.
0: ತುಂಬಾ ಸಂತೋಷ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದಿರಿ, ಇದೇ ರೀತಿ ಕೇಳ್ತಾ ಇರಿ ಪುಷ್ಪರಾಜ್ ಅವರೇ. ಇವತ್ತು ಯಾವ ಹಾಡ್ಬೇಕಿತ್ತು ನಿಮ್ಗೆ?

0: ಮೇಡಮ್, ಉಪಾಧ್ಯಕ್ಷ ಚಿತ್ರದಲ್ಲಿ ವಿಜಯ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರು ಆಡಿರುವ ನನಗೆ ನೀನು ನಿನಗೆ ನಾನು ಆಗಿದ್ದೆ ಮೇಡಮ್.
1: ಹೌದು, ನನಗೆ ನೀನು ನಿನಗೆ ನಾನು ಆಗ್ಲಿ. ಈ ಹಾಡು ಯಾಕಾಗಿ ಇಷ್ಟ ಅಂತ ಕೇಳಬಹುದಾ?
0: ಸಾಹಿತ್ಯ ಚೆನ್ನಾಗಿದೆ ಮೇಡಮ್, ಚಿಕ್ಕ ಹಾಡಾದ್ರೂ ಸಹ ಸಾಹಿತ್ಯ ಚೆನ್ನಾಗಿದೆ ಮೇಡಮ್.
1: ಹೌದು, ಸಾಹಿತ್ಯದಿಂದ ಇಷ್ಟ ಆಯ್ತು.
0: ಹೌದು ಮೇಡಮ್.
1: ಹಾ, ಸಂತೋಷ. ಪುಷ್ಪರಾಜ್ ಅವರೇ, ನಿಮ್ಮ ಊರಲ್ಲಿ ಮಳೆ ಇದೆಯಾ ಅಥವಾ ಬಿಸಿಲೇನಾ, ಹೇಗಿದೆ?
0: ಮೊನ್ನೆ ಸ್ವಲ್ಪ ಮಳೆ ಬಂತು ಮೇಡಮ್,
1: ಹಾ,
0: ನಿನ್ನೆ ಮಳೆ ಬರುವಾಗ ಇತ್ತು ಮೇಡಮ್, ಗುಡುಗು ಇತ್ತು, ಮಳೆ ಬಂದಿಲ್ಲ ಮೇಡಮ್.
1: ಬರಲಿಲ್ವಾ? ಇವತ್ತು ಹೇಗಿದೆ, ಬಿಸಿಲೇನಾ?
0: ಈಗ ಬಿಸಿಲು ಬರ್ತಾ ಇದೆ ಮೇಡಮ್.
1: ಬಿಸಿಲೇ ಇದೆ. ಓ, ಬಿಸಿಲಲ್ಲಿ ಹೇಗೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತಿದ್ದೀರಿ? ತಂಪು ಮಾಡಲಿಕ್ಕೆ ಏನು ಮಾಡ್ತಿದ್ದೀರಿ?
0: ನೀರು ಕುಡಿತೀವಿ ಮೇಡಮ್ ಚಂದ.
1: ಸಾಕಷ್ಟು ನೀರು ಕುಡಿತಾ ಇದ್ದೀರಾ?
0: ಹೌದು ಮೇಡಮ್.
1: ಹಾಂ, ಸಾಧ್ಯವಾದರೆ ಎಳ್ನೀರು ಅಥವಾ ನಿಂಬೆ ಹಣ್ಣಿನ ರಸ, ಹಣ್ಣುಗಳು, ಸೌತೆಕಾಯಿ ಇದನ್ನೆಲ್ಲನೂ ಸೇವಿಸಬಹುದು.
0: ಹೌದು ಮೇಡಮ್.
1: ಹಾಗೆ ಹತ್ತಿಯ ಬಟ್ಟೆಗಳನ್ನು ಧರಿಸಿದ್ರೆ ಅದು ನಿಮಗೆ ಸ್ವಲ್ಪ ಆರಾಮ ಸಿಗುತ್ತೆ ಬಿಸಿಲಿಂದ.
0: ಹೌದು ಮೇಡಮ್.
1: ಹಾಂ, ಆಗಲಿ. ಪುಷ್ಪರಾಜ್ ಅವರೇ, ಇವತ್ತು ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಅದಕ್ಕಿಂತ ಮುಂಚೆ ಒಂದು ನುಡಿಗಟ್ಟನ್ನು ಕೇಳಲ?
0: ಓಕೆ, ಪ್ರಯತ್ನ ಮಾಡ್ತೀನಿ ಮೇಡಮ್.
1: ಹಾಂ, ನಾನು ನಿಮಗೆ ಸಹಾಯ ಮಾಡ್ತೇನೆ.
0: ಓಕೆ ಮೇಡಮ್.
1: ನುಡಿಗಟ್ಟು ಬಂದು ಮನಸ್ಸು ಕೊಡು ಅಂತ. ಮನಸ್ಸು ಕೊಡು ಅಂತ ನಿಮ್ಮ ವಾಕ್ಯದಲ್ಲಿ ಬಳಸಬೇಕು. ಮನಸ್ಸು ಕೊಡುಗೆ ಅರ್ಥ ಬಂದು ಆಸಕ್ತಿಯಿಂದ ಮಾಡು ಅಂತ.
0: ಅಂದ್ರೆ ಓದುವಾಗ ಮನಸ್ಸು ಕೊಟ್ಟು ಓದಬೇಕು ಮೇಡಮ್, ಆಗ ಒಳ್ಳೆ ಅಂಕ ಬರ್ತದೆ ಮೇಡಮ್
1: ಖಂಡಿತವಾಗ್ಲೂ.
0: ಪರೀಕ್ಷೆಯಲ್ಲಿ
1: ರೇಡಿಯೋ ಕೇಳ್ತಾ ಇರುವ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ, ಪರೀಕ್ಷೆ ನಡೀತಿದೆ ಕೆಲವು ಮಕ್ಕಳಿಗೆ.
0: ಹೌದು
1: ಮನಸ್ಸು
0: ಮೇಡಮ್.
1: ಕೊಟ್ಟು ಓದಿದ್ರೆ ಖಂಡಿತವಾಗ್ಲೂ ಅಂಕೆಗಳು ಬರುತ್ತೆ. ಭಯ ಪಡಬಾರ್ದು, ಓದಿದ ಮೇಲೆ ಧೈರ್ಯದಿಂದ ಬರಿಬೇಕು ಅಲ್ವಾ?
0: ಹೌದು ಮೇಡಮ್.
1: ಹಾಂ, ತುಂಬ ಸಂತೋಷ. ಪುಷ್ಪರಾಜ್ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಶುಭ ದಿನ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಶ್ರೋತೃಗಳೇ, ಕಗ್ಗೋಡ್ಲುವಿನಿಂದ ಪುಷ್ಪರಾಜು ಅವರು ಕರೆ ಮಾಡಿದ್ರು. ಅವರು ಉಪಾಧ್ಯಕ್ಷ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ದಾರೆ. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಈ ಗೀತೆಯನ್ನು ಹಾಡಿದ್ದಾರೆ ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್.

0: ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ ಶ್ರೋತೃಗಳೇ. ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ?
1: ಇದು ವಿಟ್ಲದಿಂದ ವಿನಯ ಅಂತ.
0: ವಿನಯ ಅವರೇ, ಎಲ್ಲಿಂದ?
1: ನಾನು ವಿಟ್ಲ. ವಿಟ್ಲ
0: ವಿಟ್ಲದಿಂದ ವಿನಯ ಅವರು, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ.
0: ಸಂತೋಷ.
1: ಮೇಡಮ್,
0: ನಾನು ಚೆನ್ನಾಗಿದ್ದೇನೆ. ಸಂತೋಷ ವಿನಯ ಅವರೇ, ತುಂಬಾ ದಿನದ ನಂತರ ಕರೆ ಸಿಕ್ಕಿರೋದಾ?
1: ಅಲ್ಲ, ನನಗೆ ಕಳೆದ ಸಲ ಸಿಕ್ಕಿದೆ.
0: ಕಳೆದ ಸಲ ಸಿಕ್ಕಿದೆಯಾ? ಆಗ್ಲಿ,
1: ಅಂತ್ಯಾಕ್ಷರಿಯಲ್ಲಿ ಸಿಕ್ಕಿದೆ.
0: ಭಾಗವಹಿಸ್ತಾ ಇದ್ದೀರಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಮತ್ತೆ ನಮ್ಮ ಹೊಸ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ? 2 ದಿನದಿಂದ ಹೊಸ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ.
1: ಇಲ್ಲ, 2 ದಿವಸದಿಂದ ಕೇಳಲಿಲ್ಲ. ಅಂದ್ರೆ ಫಂಕ್ಷನ್ ಎಲ್ಲ ಇತ್ತು ಸ್ವಲ್ಪ.
0: ಆಗ್ಲಿ, ತೊಂದ್ರೆ ಇಲ್ಲ, ಹೊಸ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ, ನೀವು ಕೇಳಬಹುದು ಇನ್ಮೇಲೆ. ಆದ್ರೂ
1: ಸರಿ ಮೇಡಮ್, ಸರಿ.
0: ಸಂಜೆ 8 ಗಂಟೆ ಮೇಲೇನೂ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಹಾಡುಗಳು ಎಲ್ಲ ಕೇಳಬಹುದು ನೀವು.
1: ಸರಿ.
0: ಆಯ್ತಾ ವಿನಯ್ ಅವ್ರಿಗೆ ಇವತ್ತು ಯಾವ ಹಾಡು ಬೇಕಿತ್ತು?
1: ನನಗೆ ಗೆಜ್ಜೆ ಗೆಜ್ಜೆನಾದದಿಂದ ಮಳ್ಳಿ ಮಳ್ಳಿ ಮಿಂಚುಳ್ಳಿ.
0: ಗೆಜ್ಜೆನಾದದಿಂದ ಮಳ್ಳಿ ಮಳ್ಳಿ ಮಿಂಚುಳ್ಳಿ, ಒಳ್ಳೆ ಹಾಡು. ನಿಮ್ಗೆ ಯಾಕಾಗಿ ಈ ಹಾಡು ಇಷ್ಟ ಅಂತ ಹೇಳ್ಬೋದಾ ವಿನಯ್ ಅವರೇ?
1: ಅದೇ ಒಂದು ಮಕ್ಕಳೆಲ್ಲ ಅದನ್ನು ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ,
0: ಹಾ, ಅದು ನೋಡ್ಲಿಕ್ಕೆ ಇಷ್ಟ ಆಗುತ್ತಾ?
1: ಇಷ್ಟ ಆಗುತ್ತೆ.
0: ಹೌದಾ, ಆಗ್ಲಿ. ಅದು ಬಿಟ್ರೆ ಬೇರೆ ಯಾವ್ದೆಲ್ಲ ಕಾರ್ಯಕ್ರಮ ಕೇಳ್ತೀರಿ ವಿನಯ್ ಅವರು?
1: ನಾನು ಬೆಳಗ್ಗೆ 5:30 ಎದ್ದು ರೇಡಿಯೋ ಹಾಕಿದ್ರೆ
0: ಹಾ,
1: ಮತ್ತೆ ಕೆಲವು ವಾರ್ತೆ ಎಲ್ಲ ಕೇಳ್ತೇನೆ. ಮತ್ತೆ ಹಿಂದಿ ಇದು ಎಲ್ಲ ಕೇಳುದಿಲ್ಲ. ಮಧ್ಯಾಹ್ನ ಮತ್ತೆ 3:30 ಹಿಂದಿ ಪದ್ಯ ಬರುತ್ತೆ ಅಲ್ಲ,
0: ಹೌದು,
1: ಅದು ಕೇಳ್ತೇನೆ. ಯಕ್ಷಗಾನ ಕೇಳ್ತೇನೆ, ಎಲ್ಲ ಕಾರ್ಯಕ್ರಮ ಕೇಳ್ತೇನೆ.
0: ಸಂತೋಷ, ಹಾಗೆ ಕೇಳ್ತೀರಿ, ಹೊಸ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಕೇಳಿ ನಮ್ಮ ನಿಲಯದಿಂದ ಮೂಡಿ ಬರುತ್ತೆ. ವಿನಯ್ ಅವರೇ, ನಿಮ್ಗೆ ಗೊತ್ತಿರುವ ಹಾಗೆ ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೊಂದು ನುಡಿಗಟ್ಟನ್ನ ಕೇಳ್ತೇವೆ, ಕೇಳಲ?
1: ಪ್ರಯತ್ನ ಮಾಡ್ತೇನೆ,
0: ಪ್ರಯತ್ನ ಮಾಡಿ, ಸಹಾಯನೂ ಮಾಡ್ತೇನೆ ನಾನು. ಕಪಿ ಮುಷ್ಟಿ ಅಂತ ನಿಮ್ಮ ನುಡಿಗಟ್ಟು ಇವತ್ತು. ಕಪಿ ಮುಷ್ಟಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬಿಗಿ ಹಿಡಿತ ಅಂತ.
1: ಈಗ ನಾವು ದುಡ್ಡು ಖರ್ಚು ಮಾಡುವಾಗ ಸ್ವಲ್ಪ ಬಿಗಿ ಮುಷ್ಟಿ ಮಾಡಿ ಖರ್ಚು ಮಾಡ್ಬೇಕು ಅಂತ.
0: ಹಾ, ಬುಗಿ ಬಿಗಿ
1: ಆಗ್ಬೋದಾ?
0: ಕಪಿ ಮುಷ್ಟಿ ಮಾಡಿ ಖರ್ಚು ಮಾಡ್ಬೇಕು ಅಂತ.
1: ಹೌದು
0: ಹೌದು, ತುಂಬಾ ಬಿಗಿ ಹಿಡಿಯೋದು ಬೇಡ, ಜಿಪುಣತನ ಆಗ್ಬಹುದು. ಆದ್ರೆ ನೀವು ಹೇಳಿದ ಸಂದೇಶ ಅರ್ಥ ಆಯ್ತು. ಇಂದಿನ ಕಾಲದಲ್ಲಿ ಎಲ್ರೂ ವ್ಯರ್ಥ ಖರ್ಚು ಮಾಡೋದು ಜಾಸ್ತಿ ಆಗಿದೆ, ಅದನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ನೀವು, ಅಲ್ವಾ? ಹೌದು, ಸಂತೋಷ. ಶಕುಂತಲ ಮೇಡಮ್ ಕೇಳ್ತಿದ್ದಾರೆ ನಿಮ್ಮ, ನೀವೆಲ್ಲರೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಮುಂದಿನ ಕಾರ್ಯಕ್ರಮದಲ್ಲಿ ಬರಬಹುದು ಅವರು.
1: ಅಲ್ಲ, ಅವರಿದ್ರೆ ಸ್ವಲ್ಪ ಭಯ ಆಗುತ್ತೆ.
0: ಭಯ ಆಗುತ್ತಾ? ಏನಕ್ಕೆ?
1: ಅವರು ನೋಡಿ ಕಟ್ಟರು, ತಮಾಷೆ ಮಾಡಿ ಹೇಳ್ತಾರಲ್ಲ,
0: ಹಾ, ಕಾಲು ಎಳಿತಾರೆ ಅಂತನಾ?
1: ಇಲ್ಲ, ನೀವು ನೀವು ಚಂದ ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ.
0: ಇಲ್ಲ, ಇವತ್ತು ಕರೆ ಮಾಡಿದ ಶ್ರೋತೃಗಳೆಲ್ಲ ಅವರನ್ನ ಮಿಸ್ ಮಾಡ್ಕೋತಾ ಇದ್ದಾರೆ, ಎಲ್ರೂ ಕೇಳ್ತಿದ್ದಾರೆ ಶಕುಂತಲ ಮೇಡಮ್ ಎಲ್ಲಿ ಅಂತ. ಮುಂದಿನ
1: ಮೇಡಮ್, ನಾನು 11:30 ಶುರು ಮಾಡಿದ್ದೇನೆ ಕಾಲ್ ಮಾಡ್ಲಿಕ್ಕೆ.
0: ಹೌದಾ? ಇಲ್ಲ, ಆದಷ್ಟು ಸಾಧ್ಯವಾದಷ್ಟು ಕರೆಯನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಸಿಗ್ಲಿಲ್ಲ ಅಂದ್ರೆ ಬೇಸರ ಬೇಡ, ಶುಕ್ರವಾರ ಕರೆ ಮಾಡ್ಬೋದು. ಇಲ್ಲ ಅಂದ್ರೆ ಈಗ ತುಂಬಾನೇ ಫೋನಿನ ಕಾರ್ಯಕ್ರಮಗಳು ಮೂಡಿ ಬರ್ತಿದೆ, ಅದರಲ್ಲೂ ಪ್ರಯತ್ನ ಪಡ್ಬೋದು. ಅಂತ್ಯಾಕ್ಷರಿ ಎಲ್ಲದ್ರಲ್ಲೂ ಪ್ರಯತ್ನ ಪಡ್ಬೋದು.
1: ಸುಮಾರು ಸಲ ಸಿಕ್ಕಿತ್ತು.
0: ಹಾ,
1: ಮತ್ತೆ ನಮ್ಮಿಷ್ಟದ ಹಾಡು ಹಾಡ್ಲಿಕ್ಕೆ ಸಿಗುತ್ತಲ್ಲ ಆದಿತ್ಯವಾರ.
0: ಹೌದು, ಆದಿತ್ಯವಾರ 3 ಗಂಟೆಯಿಂದ ಅಲ್ವಾ?
1: 3 ಗಂಟೆ, ಅದಕ್ಕೂ ಕರೆ ಮಾಡಿ ನನಗೆ ಸಿಕ್ಕಿದೆ ಮೇಡಮ್.
0: ಸಂತೋಷ, ಕೊನೆ ಭಾನುವಾರ ಬಿಟ್ಟು ಬೇರೆ ಎಲ್ಲ ಭಾನುವಾರಗಳು ನೀವು ಪುನಃ ಕರೆ ಮಾಡಬಹುದು ಅದಕ್ಕೆ. ತುಂಬಾ ಸಂತೋಷ ವಿನಯ್ ಅವ್ರೇ ನಿಮ್ ಜೊತೆ ಮಾತಾಡ್ತಾರೆ.

0: ಈಗ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಒಳ್ಳೆಯ ವಾಕ್ಯ ರಚನೆ ಕೂಡ ಮಾಡಿದ್ರಿ ನೀವು, ಸಂತೋಷ, ಶುಭ ದಿನ.
1: ಧನ್ಯವಾದ.
0: ಆಯ್ತು, ಧನ್ಯವಾದಗಳು. ಶ್ರೋತೃಗಳಿಗೆ ಬಹುಶಃ ಕಾರ್ಯಕ್ರಮದ ಕೊನೆಯ ಗೀತೆ ಇದು ಅಂತ ಹೇಳಬಹುದು. ವಿನಯ ಅವರು ವಿಠ್ಠಲದಿಂದ ಕರೆ ಮಾಡಿದ್ರು, ಅವರು ಕೇಳಿದ್ದು ಗೆಜ್ಜೆನಾದ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಅವರು. ಗೀತೆಗೆ ಸಾಹಿತ್ಯ ಹಂಸಲೇಖ ಅವರದ್ದು, ಹಾಗೂ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಪ್ರೀತಿಯ ಶ್ರೋತೃಗಳೇ, ಇಂದಿನ ನನ್ನಿದೆಯ ಹಾಡು ಕಾರ್ಯಕ್ರಮ ಮುಗಿಸೋ ಸಮಯ ಬರ್ತಾ ಇದೆ. ಇಂದಿನ ನನ್ನಿದೆಯ ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಕರೆ ಸಿಗದಿದ್ದವರು ಬೇಸರ ಬೇಡ, ಮರುಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಂದಿನ ನನ್ನಿದೆಯ ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಬಿ ಕೆ ಲೋಕೇಶ್ ಹಾಗೂ ಸಿ ಮುರುಗೇಶನ್ ಅವರದ್ದು.
1: ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾರವೇನಿಲ್ಲ ಈ ಬದುಕು ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಎಂ ಶಕುಂತಲಾ. 4:30 ಭಾವಗೀತೆಗಳು, 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕರ್ನಾಟಕದ ಪ್ರಗತಿ ಮತ್ತು ವಾಸ್ತವಿಕ ಪರಿಣಾಮಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮುಂದಿನ 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಯೋಜನೆಯಡಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಸಚಿವರು ಸೂಚಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ತಂಡ ಪ್ರವಾಸ ಮಾಡುತ್ತಿದೆ. ಸರ್ಕಾರ ಘೋಷಿಸಿರುವ 2,500 ರೂಪಾಯಿ ಪರಿಹಾರ ರೈತರಿಗೆ ತಲುಪಿಲ್ಲ. ಜನರು ಗ್ರಾಮಗಳನ್ನು ತೊರೆದು ಗುಳೆ ಹೋಗುತ್ತಿದ್ದಾರೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕದೆ ರೈತರಿಗೆ ಕೊಡುವ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತಾಗಿದೆ. ಹಿಂಸಾಚಾರ ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರಿನ ವೆಂಕಾವಧೂತರ ದೇವಸ್ಥಾನದ ಆವರಣದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 5 ದಿನಗಳ ರಾಜ್ಯಪಾಲರ ಪುರಸ್ಕಾರ ಪರೀಕ್ಷಾ ಶಿಬಿರ ಮುಕ್ತಾಯಗೊಂಡಿದೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ 35 ಶಾಲೆಗಳ 365 ಮಕ್ಕಳು ಪಾಲ್ಗೊಂಡಿದ್ದರು. ತರಬೇತಿ ಜೊತೆಗೆ ಮೌಖಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸುವುದು, ದೈಹಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕವಾದ ಮನೋಸ್ಥೈರ್ಯ ತುಂಬಿ ಸ್ವಾವಲಂಬಿಗಳನ್ನಾಗಿ ಉತ್ತಮ ಮತ್ತು ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುವುದು ಈ ಶಿಬಿರದ ಉದ್ದೇಶವಾಗಿತ್ತು. ಎನ್ಪಿಎಸ್ ದಿವಸ್ 2026 ಅಭಿಯಾನದ ಅಂಗವಾಗಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕಾಗಿ ಪಿಂಚಣಿ ಯೋಜನೆಯ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎನ್ಪಿಎಸ್ ಸಂಜಯ ಯಾತ್ರೆ ನಾಳೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ದೇಶಾದ್ಯಂತ ಪಿಂಚಣಿ ಜಾಗೃತಿ ಉದ್ದೇಶದಿಂದ ಹೊಸದಿಲ್ಲಿಯಲ್ಲಿ ಎನ್ಪಿಎಸ್ ಸಂಜಯ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ರಾಜ್ಯದಲ್ಲಿ ಈ ತಿಂಗಳ 15ನೇ ತಾರೀಖಿನವರೆಗೆ ವಿವಿಧ ನಗರಗಳು ಹಾಗೂ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಜಗನ್ನಾಥ್ ಹಲಮಡಿಗಿ ಹಾಗೂ ವೆಂಕಟೇಶ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಮಕ್ಕಳ ರಕ್ಷಣಾ ನೀತಿ ತಯಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ ಹಾಗೂ ಫೋಕ್ಸೋ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಸಮನ್ವಯತೆಯನ್ನು ಬಲಪಡಿಸಲು ಸದಸ್ಯರು ಒತ್ತು ನೀಡುವಂತೆ ನಿರ್ದೇಶಿಸಿದರು. ವಿಪಿ ಜಿರಾಮ್ಜಿಯಡಿ ಕೈಗೊಳ್ಳಬಹುದಾದ 375 ಬಗೆಯ ಕಾಮಗಾರಿಗಳ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತೆ

0: ಸ್ವಚ್ಛತಾ ಅಭಿಯಾನ ಆರಂಭಿಸಲಿದೆ ಎಂದು ಇಲಾಖೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಾಮಾಜಿಕ ಬೆಂಬಲ ವ್ಯಕ್ತಪಡಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಬಿಯಾಂಡ್ ದಿಸ್ ಕಾರ್ಯಾಗಾರಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಡಿ ಮಹಾವರ್ಕರ್ ಚಾಲನೆ ನೀಡಿದರು. ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಒಂದೇ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇಶದ ರಾಷ್ಟೀಯ ಟೆಲಿ ಮೆಡಿಸಿನ್ ಸೇವೆ ಈ ಸಂಜೀವಿನಿ 50 ಕೋಟಿ ದೂರವಾಣಿ ಸಮಾಲೋಚನೆಗಳನ್ನು ದಾಟಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ

0: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಾನಸ ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಅಯೋಧ್ಯ ರಾಮ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ರಾಮನ ಸ್ಮರಣೆಯನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ರಾಮನ ಸ್ಮರಣೆಯನು. ತ್ರೇತಾಯುಗದಿ ವೃದ್ಧನ ಶಾಪಕ್ಕೆ ಮಮ್ಮಲ ಮರುಗಿದ ದಶರಥನು. ವರವಾಯಿತು ಇತ್ತಿಹ ಶಾಪವು ಹಡೆಯಲು ರಾಣಿರು ಅಂದು ಮಕ್ಕಳನು. ರಘುಕುಲ ತಿಲಕ ಕೋದಂಡರಾಮ ಭೇದಿಸಿಬಿಟ್ಟನು ಶಿವಧನುಸ. ಸೀತೆಯ ವರಿಸಿದ ಕೌಸಲ್ಯ ರಾಮ ತಪ್ಪದು ದೈವಿಚ್ಛೆ ವನವಾಸ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಮಾಯಾ ಜಿಂಕೆಯ ಮೋಡಿಗೆ ಸಿಲುಕಿಸಿ ಸೀತೆಯ ಕದ್ದನು ಲಂಕೇಶ್ವರ. ಹುಡುಕಲು ಪತ್ನಿಯ ಲಕ್ಷ್ಮಣನೊಂದಿಗೆ ಸಿಕ್ಕಿದ ವಾನರ ಅವತಾರ. ಹನುಮನ ಹೃದಯದಿ ಭಕ್ತಿಯ ದೀಪ ಬೆಳಗಿತು ಸದಾ ರಾಘವಗಾಗಿ. ಮರ್ಕಟ ಸೇನೆ ಕಟ್ಟಿತು ಸೇತುವೆ ಜಾಹ್ನವಿ ಹುಡುಕುವ ಸಲುವಾಗಿ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ರಾವಣ ದಮನ ವಿಭೀಷಣ ಪೋಷಣ ನೀಗುತ ಅಹಲ್ಯೆಯ ಶಾಪವನು. ಶಬರಿಯ ಪ್ರೀತಿ ತುಂಬುತ ಶಕ್ತಿ ತಲುಪಿದ ಗೌತಮ ಅಯೋಧ್ಯೆಯನು. ಜಗಹಿತಾರ್ಥಿ ಧರ್ಮ ಪುರುಷ ಸೀತಾರಾಮ ಚಿನ್ನಿಗ. ಸುಂದರಾಂಗ ಮನುಜ ಶ್ರೇಷ್ಠ ಪೂಜೆಗೊಳ್ಳುವ ಯುಗಯುಗ. ಭರತ ಕಂಡ ಧನ್ಯ ಶ್ರೇಷ್ಠ ತುಂಬಿ ಬಕುತರಾದರ. ಭಕ್ತಿ ಭಾವದಿಂದ ಭರದಿ ಕಟ್ಟಿ ರಾಮ ಮಂದಿರ. ಕವನದ ಶೀರ್ಷಿಕೆ ಭರತಮಾತೆಯ ವೀರಪುತ್ರರು. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತಮಾತೆಯ ಶೂರಪುತ್ರರೇ. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತಮಾತೆಯ ಶೂರಪುತ್ರರೇ. ಬದುಕುವ ಪರಿ ಬೇರೆಯೇ ಬದುಕಿನ ಗುರಿ ಒಂದೇ ರಕ್ಷಣೆ ನಮ್ಮ ರಕ್ಷಣೆ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಶಾಂತಿ ಮಂತ್ರ ಯುದ್ಧ ತಂತ್ರ ಕರ್ತವ್ಯದ ಜೊತೆಯಲ್ಲಿ ಬದುಕುವಿರಿ ನೀವು ನಮ್ಮ ಕಲ್ಪನೆಗೂ ಮೀರುತ್ತಲಿ. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತ ಮಾತೆಯ ಶೂರಪುತ್ರರೇ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಹೋರಾಡುವ ಛಲವಿರಲು ಸಾವೇ ಕಣ್ಣೆದುರಲಿ ತ್ಯಾಗ ಬಲಿದಾನಗಳ ಬಂಧನದ ಸುಳಿಯಲಿ. ತ್ಯಾಗ ಬಲಿದಾನಗಳ ಬಂಧನದ ಸುಳಿಯಲಿ. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತ ಮಾತೆಯ ಶೂರ ಪುತ್ರರೇ. ಹಗಲು ಇರುಳು ಪರಿವೇ ಇಲ್ಲ ಕರ್ತವ್ಯದ ಹೊರೆ ಇರಲು ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ಹಗಲು ಇರುಳು ಪರಿವೇ ಇಲ್ಲ ಕರ್ತವ್ಯದ ಹೊರೆ ಇರಲು ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ದುಷ್ಟರ ದಮನಕ್ಕಾಗಿ ಬೇಕು ಸಮಯ ಪಾಲನೆಗಳು. ನಾಡ ಜನರ ಶಾಂತಿಗಾಗಿ ದುಡಿದ ನಿಮಗೆ ನಮನಗಳು. ನಾಡ ಜನರ ಶಾಂತಿಗಾಗಿ ದುಡಿವ ನಿಮಗೆ ನಮನಗಳು. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತ ಮಾತೆಯ ಶೂರ ಪುತ್ರರೇ. ಬದುಕುವ ಪರಿ ಬೇರೆಯೇ ಬದುಕಿನ ಗುರಿ ಒಂದೇ ರಕ್ಷಣೆ ನಮ್ಮ ರಕ್ಷಣೆ.

ಕವನದ ಶೀರ್ಷಿಕೆ ನನ್ನ ಪ್ರೇಮಲೋಕ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕೂಡಿಟ್ಟಿರುವೆ ಇತ್ತ ಮುತ್ತುಗಳ ಬಣವೆ, ಬೇರೇನೂ ಕೇಳೆನು ನೀನೇ ನನ್ನ ಒಡವೆ. ಹುಸಿ ಮುನಿಸು ತೋರಲು ನನಗೇಕೋ ಇಷ್ಟ, ಬಳಿಯಲಿದ್ದು ಕಾಡುವಾಗ ನನಗೆಲ್ಲಿಯ ನಷ್ಟ. ಬಿಸಿಯುಸಿರು ತಾಕಲು ಅರಿತೆ ಪ್ರೇಮ ಭಾಷೆ, ನಿನ್ನ ಸ್ಪರ್ಶಕ್ಕೆ ಏರುತ್ತಲಿದೆ ನನ್ನೊಳಗಿನ ನಶೆ. ಹೃದಯ ತಂತಿ ಮೀಟಿದಾಗ ಹೊಮ್ಮಿದೆ ಈ ರಾಗ, ಕನಸಲೂ ಕಾಣುವುದು ನಿನ್ನ ನಗು ಹೊತ್ತ ಮೊಗ. ಸುತ್ತಮುತ್ತ ಸುಳಿದಾಡಲು ಇದುವೇ ನನ್ನ ಪ್ರೇಮಲೋಕ, ಜೊತೆ ಸಾಗಲು ಬದುಕೆಂದಿಗೂ ಒಲವಿನ ಪಾಕ. ಭಾವ ಬಂಧುವೆ ನಿನ್ನ ಸವಿ ಸಾಂಗತ್ಯವೇ ಉಸಿರು, ಸೋಕುತಿರಲು ಒಲವ ಕಾವ್ಯ ಅಂತರಂಗ ಹಸಿರು. ಆಲಿಸೊಮ್ಮೆ ತನು ಮನದ ಒಡೆಯ ನೀನೇ ಧಣಿ, ಎಂದಿಗೂ ನಿನಗೆ ನಿನ್ನ ಪ್ರೀತಿಗೆ ನಾರುಣಿ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕವನದ ಶೀರ್ಷಿಕೆ ಮೌನ ತರಂಗ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ್ಯ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕವನದ ಶೀರ್ಷಿಕೆ ನನ್ನ ತಂಗಿ. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ಕೇಳಲವಳು ಹೇಳುವಳು ಅದೆಲ್ಲ ನನ್ನ ಅಣ್ಣನಿಗೆ. ಕೇಳಲವಳು ಹೇಳುವಳು ಅದೆಲ್ಲವೂ ನನ್ನ ಅಣ್ಣನಿಗೆ. ಬರಿಗಾಲಲಿ ನಡೆವ ಅವಳ ಚಪ್ಪಲೆಂದು ಕೈಯಲಿ. ಬರಿಗಾಲಲಿ ನಡೆವ ಅವಳ ಚಪ್ಪಲು ಎಂದು ಕೈಯಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ. ಪಾಪ ಎನಿಸಿ ಕರುಣೆ ತೋರಿ ಎತ್ತಿಕೊಂಬೆ ಅವಳನು. ಕಿವಿಯ ಕೊಟ್ಟು ಆಲಿಸುವೆನು ಮುದ್ದು ತೊದಲು ನುಡಿಯನು. ಕಿವಿಯ ಕೊಟ್ಟು ಆಲಿಸುವೆನು ಮುದ್ದು ತೊದಲು ನುಡಿಯನು. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ಕವನದ ಶೀರ್ಷಿಕೆ ನೆನಪಿನ ಮಳೆ. ಮನದಲ್ಲಿ ಬಂದು ಎರಗುವ ನೆನಪು ಈಗೀಗ ಸುರಿಯುವ ಮಳೆಯಂತೆ. ಮನದಲ್ಲಿ ಬಂದು ಎರಗುವ ನೆನಪು ಈಗೀಗ ಸುರಿಯುವ ಮಳೆಯಂತೆ. ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ. ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ. ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ

0: ಯಂತೆ ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ ಇದೆಯಂತೆ. ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ. ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ. ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ. ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ. ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ. ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ. ಸಮಯವನ್ನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವನದಿಯಂತೆ. ಸಮಯವನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವನದಿಯಂತೆ. ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನೂ ಮರೆಸಿ ಬಿಡುವಂತೆ. ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನೂ ಮರೆಸಿ ಬಿಡುವಂತೆ.
1: ಇದುವರೆಗೆ ಮಾನಸ ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ ಕೇಳಿದಿರಿ. ಈಗ ಕೇಳಿ ಕಥೆ ಕಾದಿದೆ ಕನಸೊಂದು. ಬರೆದು ಪ್ರಸ್ತುತಪಡಿಸುತ್ತಾರೆ ಕುಂದಾಪುರದ ಸುಜಾತ ಸದಾರಾಮ.
2: ಬೆಳಗು ಹಿತವಾಗಿತ್ತು. ಹತ್ತಾರು ಹಕ್ಕಿಗಳು ಒಟ್ಟಾಗಿ ಚಿಲಿಪಿಲಿ ಗುಟ್ಟುತ್ತಿದ್ದವು. ತಮ್ಮ ಸಂಕೇತ್ ಕಾಲೋನಿಯಲ್ಲಿಷ್ಟು ಮರಗಳಿನ್ನೂ ಉಳಿದುಕೊಂಡಿವೆ. ಫರ್ಲಾಂಗುಗಳ ಅಂತರದಲ್ಲಿ ಬಹುಮಹಡಿ ಕಟ್ಟಡಗಳು ಸಾಲಾಗಿ ಶಿಸ್ತಿನ ಸಿಪಾಯಿಗಳಂತೆ ನಿಂತಿದ್ದವು. ಸುಚರಿತ ಮದುವೆಯಾಗಿ ಮುಂಬಯಿಯ ಈ ಕಾಲೋನಿಗೆ ಬಂದಾಗ ಸಮೀಪದಲ್ಲೇ ಇಷ್ಟು ದೊಡ್ಡ ಗುಡ್ಡ, ಹಸಿರು ತುಂಬಿದ ಮರಗಳನ್ನು ನೋಡಿ ಎಷ್ಟು ಸಂಭ್ರಮಪಟ್ಟಿದ್ದಳು. ಮಳೆ ಜೋರಾಗಿ ಬರುವಾಗ ರೈನ್ಕೋಟ್ ಧರಿಸಿ ಚಂದನ್ ಜೊತೆ ಜಾರುತ್ತಿದ್ದ ಗುಡ್ಡದ ಮೈಯನ್ನೇರಿ ನೆತ್ತಿಯಲ್ಲಿ ಕುಳಿತು ಮಳೆಯ ಇರುಚಲಿಗೆ ಮೈಯನ್ನೊಡ್ಡುವುದರಲ್ಲಿ ಎಂತಹ ಮಜವಿತ್ತು. ಮಕ್ಕಳಾದ ನಂತರ ಎಲ್ಲರೂ ಜೊತೆಯಲ್ಲಿ ಗುಡ್ಡವೇರುತ್ತಿದ್ದರು. ಬೆಳಿಗ್ಗೆಯ ಉಪಹಾರ ತಯಾರಿಸುತ್ತಾ ಸುಚರಿತ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಚಂದನ್ ದಿನವೂ ಬೆಳಿಗ್ಗೆ ಗೆಳೆಯ ದೀಪಕ್ ಶಹಾನ ಜೊತೆ ವಾಕಿಂಗ್ ಮಾಡುತ್ತಿದ್ದ. ತಿಂಡಿ ಎಂದರೆ ಮಕ್ಕಳಂತೆ ಅವನಿಗೂ ನೂರು ಬಾಯಿ. ಚಂದನ್ ಹಸನ್ಮುಖಿಯಾಗಿ ಎಲ್ಲರೊಡನೆ ಬೆರೆಯುವ ಸರಳ ಸಾದಾ ಮನುಷ್ಯ. ಪುಟ್ಟ ಮಕ್ಕಳಿಬ್ಬರನ್ನು ಗ್ರೌಂಡ್ ಫ್ಲೋರಿನಲ್ಲಿರುವ ಮೃಣಾಲಿನಿ ತಾಯಿಯ ಬಳಿ ಬಿಟ್ಟು ರೈಲ್ವೆ ನಿಲ್ದಾಣ ಸೇರಲು 7 ಗಂಟೆಗೆ ಸಿಟಿ ಬಸ್ ಹಿಡಿಯಬೇಕು ಸುಚರಿತ. ಆಕೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅಷ್ಟು ನೆಮ್ಮದಿ. ಪೋಖ್ರನ್ ರೋಡ್ No. 2 ಇಲೆಕ್ಟ್ರಿಕಲ್ ಬಿಡಿಭಾಗಗಳನ್ನು ತಯಾರಿಸುವ ಒಂದು ಕಂಪನಿ SP ಎಂಜಿನಿಯರ್ಸ್ನಲ್ಲಿ ಸುಚರಿತಾಳಿಗೆ ಕೆಲಸ. ಸೇಲ್ಸ್ ಪರ್ಚೇಸ್ನ ಅಕೌಂಟ್ಸ್ ನೋಡಿಕೊಳ್ಳುವುದು, ಸ್ಯಾಲರಿ ಸ್ಟೇಟ್ಮೆಂಟ್ ತಯಾರು ಮಾಡುವುದು, ಚಲನ್ ಬಿಲ್ ರೆಡಿ ಮಾಡುವುದು ಇತ್ಯಾದಿ ಆಕೆಯ ದಿನಚರಿಯಾಗಿತ್ತು. ಶೇಟ್ ಮಕ್ಮಲ್ ಲಾಲ್ ಬೆಳಿಗ್ಗೆ ಬಂದು ಮುಖ ತೋರಿಸಿ ಹೋದರೆ ಉಳಿದಂತೆ ವರ್ಕ್ಶಾಪ್ನಲ್ಲಿದ್ದ ಸೂಪರ್ವೈಸರ್ ಕೆಲಸವನ್ನೆಲ್ಲ ಸುಸೂತ್ರವಾಗಿ ನೋಡಿಕೊಳ್ಳುತ್ತಿದ್ದರು. ಪ್ರತಿಷ್ಠಿತ ಕಂಪನಿಗಳಿಂದ ಸಾಕಷ್ಟು ಆರ್ಡರ್ಗಳು ಹರಿದು ಬರುತ್ತಿದ್ದವು. ಕೆಲಸಗಾರರಿಗೆ ಮೈ ಮುರಿಯುವಷ್ಟು ದುಡಿತ. ಸಂಬಳ ಮಾತ್ರ ಅಷ್ಟಕ್ಕಷ್ಟೆ. ಮಾಲೀಕರಿಗೆ ಬ್ಯಾಂಕ್ಗಳಿಂದ ಹಣ ತೆಗೆಯುವುದೆಂದರಾಗದು. ಸುಚರಿತಾಳ ಕೆಲಸದ ಅಚ್ಚುಕಟ್ಟಿನ ಬಗ್ಗೆ ಅವರಿಗೆ ಅಭಿಮಾನವಿದೆ. 2-4 ತಿಂಗಳಿಗೊಮ್ಮೆ ಅವಳ ಗಂಡ ಮಕ್ಕಳ ಬಗ್ಗೆ ವಿಚಾರಿಸುತ್ತಾರೆ. ತನ್ನ ಷೇರುಗಳ ಹೇರಾಫೇರಿ, ರೇಸ್ ಕುದುರೆಗಳ ಪಾಲನೆ ಪೋಷಣೆ, ಹೆಂಡತಿಯ ವಿದೇಶಿ ಟೂರ್ಗಳ ಹುಚ್ಚು, ಮಗನ ಡ್ರಗ್ ಸೇವನೆಯ ಗೀಳು ಎಂದೆಲ್ಲ ಹರಟುತ್ತಾರೆ. ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ಸುಚರಿತ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು. ಚಂದನ್ ಮಾಟುಂಗದಲ್ಲಿರುವ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ದುಡಿಯುತ್ತಿದ್ದ. ಅವನ ಬಳಿ ರೈಲು ಗೆಳೆಯರ ದೊಡ್ಡ ದಂಡೇ ಇತ್ತು. ಮಾತಿನ ಮಲ್ಲನಿಗೆ ಅವರೆಲ್ಲರೂ ಸಾಥ್ ನೀಡುತ್ತಿದ್ದರು. ಮಧ್ಯಾಹ್ನ ಊಟದ ವಿರಾಮದಲ್ಲಿ ಸುಚರಿತಾಳಿಗೆ ಪಕ್ಕನೆ ನೆನಪಾಯಿತು. ಮುಂದಿನ ಗುರುವಾರ ಚಂದನ್ನ ಜನ್ಮದಿನ. ದಾದರ್ನ ಮಸೀದಿಯ ಪಕ್ಕದಲ್ಲಿರುವ ಡಿಸೋಜಾ ಬುಕ್ ಸ್ಟಾಲ್ನಿಂದ ಒಳ್ಳೆಯ ಪುಸ್ತಕ ಖರೀದಿಸಬೇಕು. ಸುಚರಿತ ಚಂದನ್ನ ಹುಟ್ಟಿದ ದಿನದಂದು ಪುಸ್ತಕದ ಉಡುಗೊರೆ ನೀಡುವ ಸತ್ಸಂಪ್ರದಾಯವನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಳು. ಆರೋಗ್ಯ, ಆಹಾರ ವಿಹಾರ, ಹವ್ಯಾಸ, ಸಂಸ್ಕೃತಿ, ಜೀವ ಜಗತ್ತು ಎಂದೆಲ್ಲ ಒಳ್ಳೆಯ ಪುಸ್ತಕಗಳನ್ನು ಆರಿಸುವುದರಲ್ಲಿ ಅವಳದು ಎತ್ತಿದ ಕೈ. ಸಂಜೆ ಮಗಳ ಹೋಮ್ವರ್ಕ್ ನೋಡುವಾಗ ಪಲ್ಲವಿ ರಾಗ ತೆಗೆದಿದ್ದಳು. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೇಟಿಂಗ್ ಕ್ಲಾಸಿಗೆ ಸೇರುತ್ತಿದ್ದಾರೆ. ನಾನು, ಪುಟಿ, ನೀನಿನ್ನೂ ಚಿಕ್ಕವಳು. ಮೊದಲು ಸರಿಯಾಗಿ ಊಟ ತಿಂಡಿ ಸೇವಿಸಿ ಗಟ್ಟಿಯಾಗು, ನಂತರ ಅದೆಲ್ಲ. ನೀನು ಹೀಗೆ ಅಮ್ಮ.

ಎಲ್ಲದಕ್ಕೂ ಎಕ್ಸ್ಕ್ಯೂಸಸ್. ನಾನು ಪಪ್ಪನ ಹತ್ತಿರ ಪರ್ಮಿಷನ್ ತೆಗೆದುಕೊಳ್ಳುತ್ತೇನೆ. ಮಗಳು ನೆಗೆಯುತ್ತಾ ತೆರಳಿದ ದಾರಿಯತ್ತಲೇ ನೋಡಿದಳು ಸುಚರಿತ. ಮಕ್ಕಳ ಬೇಕು ಬೇಡಗಳನ್ನು ಪೂರೈಸಲು ತಾನು ಚಂದನ್ ಎಷ್ಟು ಒದ್ದಾಡುತ್ತಿದ್ದೇವೆ. ಮನೆಯ ಖರ್ಚು ವೆಚ್ಚ, ಶಾಲಾ ಶುಲ್ಕ, ಅತಿಥಿ ಸತ್ಕಾರ, ಅತ್ತ ಇತ್ತ ಹೋಗಿ ಬರುವ ಖರ್ಚು, ಔಷಧೋಪಚಾರ, ಮಧ್ಯಮ ವರ್ಗದವರ ಭವಿಷ್ಯ ಎಲ್ಲಿದೆ? ದಿನಗಳದೆಷ್ಟು ಬೇಗ ಉರುಳಿದವು. ಈಗ ಪವನ್ 12ನೇ ತರಗತಿಯಲ್ಲಿ, ಪಲ್ಲವಿ 9ರಲ್ಲಿ. ಮಹಾನಗರದ ಏಕತಾನತೆಯ ಬದುಕು, ಭವಿಷ್ಯದ ಬಗೆಗಿನ ಭೂತಾಕಾರದ ಚಿಂತೆಯಲ್ಲಿ ಸುಚರಿತಾಳಿಗೆ ಒಮ್ಮೊಮ್ಮೆ ತಾನೆಲ್ಲೋ ಖಾಲಿಯಾಗುತ್ತಿರುವ, ಕಳೆದು ಹೋಗುತ್ತಿರುವ ಅನುಭವವಾಗುತ್ತಿತ್ತು. ಚಂದನ್ ಇತ್ತೀಚೆಗೆ ಹೆಚ್ಚು ಅಂತರ್ಮುಖಿಯಾಗಿರುತ್ತಿದ್ದ. ಪ್ರಕೃತಿ ಪ್ರೇಮಿಯಾದ ಆತನಿಗೆ ಊರಿನ ಮೋಹ ಕಾಡುತ್ತಿತ್ತು. ಅಲ್ಲಿರುವುದು ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ ಎಂಬ ಅನಿಸಿಕೆ ಬಲವಾಗುತ್ತಿತ್ತು. ಇರುವ 2 ಬೆಡ್ರೂಮ್, ಹಾಲ್, ಕಿಚನ್ನ ಪುಟ್ಟ ಫ್ಲ್ಯಾಟನ್ನು ಸುವ್ಯವಸ್ಥಿತವಾಗಿಟ್ಟುಕೊಂಡು ಮಕ್ಕಳ ಅಧ್ಯಯನದಲ್ಲಿ ಸಹಕರಿಸಿ ವೃತ್ತಿ ಬದುಕನ್ನು ತೂಗಿಸಿಕೊಂಡು ಹೋಗಲು ತಾನು ಹೋರಾಡುತ್ತಿದ್ದರೆ ಆತನದು ದಿವ್ಯ ನಿರ್ಲಕ್ಷ್ಯ. ದುಡಿದು ದುಡಿದು ಸಾಕಾದಾಗ ಒಮ್ಮೊಮ್ಮೆ ರೊಚ್ಚಿಗೇಳುವಂತಾಗುತ್ತಿತ್ತು. ಆದರೆ ಸುಚರಿತಾಳ ಅಪಾರ ತಾಳ್ಮೆ ಜೀವನ ಹಳಿ ತಪ್ಪದಂತೆ ಕಾಯುತ್ತಿತ್ತು. ಎಂತಹ ಬೇಸರವಾದರೂ ವಾರಕ್ಕೊಮ್ಮೆ ವಿಶೇಷ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ತಿಂಗಳಿಗೊಮ್ಮೆ ಎಲ್ಲರೂ ಸೇರಿ ವಿಹಾರಕ್ಕೆ ಹೋಗುವಂತೆ ನೋಡಿಕೊಳ್ಳುತ್ತಿದ್ದಳು. ಇಂದು ಸುಚರಿತಾ ಚಂದನ್ರ ವಿವಾಹದ ವಾರ್ಷಿಕೋತ್ಸವ. ಈ ದಿನ ಸುಚರಿತಾ ಪಾಲಿಗೆ ಬಹು ಅಮೂಲ್ಯ. ಅಲ್ಲಲ್ಲ, ಮದುವೆಯ ದಿನ ಎಂಬುದಕ್ಕಷ್ಟೇ ಅಲ್ಲ, 21 ವರ್ಷಗಳ ಹಿಂದೆ ತನ್ನ ಬಾಳಿನ ಕಠಿಣ ಪರೀಕ್ಷೆಯೊಂದನ್ನು ಎದುರಿಸಿ ಗೆದ್ದು ಬಂದ ದಿನ ಎಂಬುದಕ್ಕೆ. ಅಂದಿನ ದಿನಗಳ ನೆನಪಿನಾಳಕ್ಕೆ ಇಳಿದರೆ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದ ಸುಚರಿತ ದೊಡ್ಡಪ್ಪನ ಮನೆಯಲ್ಲಿದ್ದು ಅದಾಗಷ್ಟೇ ಓದು ಮುಗಿಸಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ್ದ ಸರಳ ನಡಿಗೆಯ ಚುರುಕಿನ ಹುಡುಗಿ. ಮಾರುದ್ದ ಜಡೆ, ಪುಟ್ಟ ತಿಲಕದ ಈ ಶ್ಯಾಮಸುಂದರಿ ಪಕ್ಕದಲ್ಲೇ ಕಾಲೇಜೊಂದರಲ್ಲಿ ಕಲಿಸುತ್ತಿದ್ದ ಚಂದನ್ನ ಹೃದಯಕ್ಕೆ ಲಗ್ಗೆ ಹಾಕಿದ್ದಳು. ಅವಳ ಹೈಲೈಟ್ಸ್ ಎಂದರೆ ಅವಳೆರಡು ಜಿಂಕೆ ಕಣ್ಣುಗಳು. ನೋಡಿದವರನ್ನು ಅರೆಕ್ಷಣ ಅಲ್ಲೇ ಹಿಡಿದಿಡುವ ಚುಂಬಕ ಶಕ್ತಿ ಅವುಗಳಿಗಿತ್ತು. ಆತ ಯಾವ ಗಳಿಗೆಯಲ್ಲಿ ಆಕೆಯ ಮನಸ್ಸಿಗೆ ಕನ್ನ ಹಾಕಿದನು. ಹೃದಯಗಳು ಜೋಡಿ ರಾಗ ಹಾಡತೊಡಗಿದಾಗ ಭಾಷೆ ಪ್ರಾಂತ್ಯಗಳ ಗಡಿಯನ್ನು ಮೀರಿ ಪ್ರೀತಿಯ ಮಳೆ ಸುರಿಸುತ್ತವಲ್ಲವೇ? ವರುಷವಿಡೀ ಈ ಜೋಡಿ ಕನಸುಗಳ ಗೋಪುರ ಕಟ್ಟಿತ್ತು. ಸಮಯ ನೋಡಿ ಮನೆಯವರಿಗೆ ವಿಷಯ ತಿಳಿಸುವ ಎಂದುಕೊಂಡಿದ್ದರು. ಚಂದನ್ನ ತಾಯಿ ತಂದೆ ಕೇರಳದ ಕಣ್ಣೂರಿನಲ್ಲಿದ್ದ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಕಲಿಕೆಯಲ್ಲಿ ತುಂಬಾ ಚುರುಕಾಗಿದ್ದ ಅವನ ತಂಗಿ ಮಾಧುರಿ ಪದವಿಯ ನಂತರ ಉಚ್ಚ ಶಿಕ್ಷಣವನ್ನು ಅಮೆರಿಕದಲ್ಲಿ ಪಡೆಯುತ್ತಿದ್ದಳು. ಓದು ಮುಗಿಸಿ ಇನ್ನೇನು ಭಾರತಕ್ಕೆ ಬಂದಳು ಎನ್ನುವಷ್ಟರಲ್ಲಿ ಆ ದಿನ ಗೆಳತಿಯ ಹುಟ್ಟುಹಬ್ಬದ ಸಮಾರಂಭದಿಂದ ಮರಳುವಾಗ ನಡೆದ ಘೋರ ವಾಹನ ಅಪಘಾತದಲ್ಲಿ ಇನ್ನಿಲ್ಲವಾಗಿದ್ದಳು. ಅಂದು ಸುಚರಿತಾಳ ಮನಸ್ಸೇಕೋ ಚಂದನ್ನ ಭೇಟಿಗಾಗಿ ಹಾತೊರೆಯುತ್ತಿತ್ತು. ಆತನಿಗೆ ಫೋನ್ ಮಾಡಿ ಸಂಜೆ ಅಕ್ಷಾ ಬೀಚಿಗೆ ಹೋಗೋಣವೆಂದರೆ ಇಂದು ಕೆಲಸ ಹೆಚ್ಚಿದೆ, ಸಾಧ್ಯವಿಲ್ಲವೇನೋ ಎಂದಿದ್ದ. ಸುಚರಿತಾಳ ಮನಸ್ಸಿಗೇಕೋ ಸಮಾಧಾನವಿದ್ದಿರಲಿಲ್ಲ. ಸಮುದ್ರದ ಅಲೆಗಳು, ಮುಳುಗುವ ಸೂರ್ಯನ ಚೆಲುವು ಶಾಂತಿ ತಂದೀತೆಂದು ಒಬ್ಬಳೆ ಕಡಲಿನ ಕಡೆ ತೆರಳಿದ್ದಳು. ಅಲ್ಲಲ್ಲಿ ಜನರ ಗುಂಪು, ಆಟವಾಡುವ ಮಕ್ಕಳು, ಮರಳಿನ ಮೇಲೆ ನಿಧಾನವಾಗಿ ನಡೆಯುವ ಹಿರಿಯರು, ಅನಾಯಾಸವಾಗಿ ದೂರದಲ್ಲಿ ಚಂದನ್ ಜೊತೆ ಯಾವತ್ತೂ ಕೂರುತ್ತಿದ್ದ ಬಂಡೆಯ ಕಡೆ ಸಾಗಿದ್ದಳು ಸುಚರಿತ. ಅಲ್ಲೊಂದು ಜೋಡಿ ಅದಾಗಲೇ ವಿರಮಿಸಿತ್ತು. ಹಿಂತಿರುಗಬೇಕೆನ್ನುವಷ್ಟರಲ್ಲಿ ಇನ್ನೊಮ್ಮೆ ನೋಡಿದರೆ ಚಂದನ್ ಮತ್ತೊಬ್ಬಳ ಜೊತೆ, ಆಕೆ ನನ್ನ ಬಾಳಿನ ಖಳನಾಯಕಿ. ಸುಚರಿತ ಹತಾಶೆಯಿಂದ ನಲುಗಿದ್ದಳು. ಹೇಗೋ ಸಾವರಿಸಿಕೊಂಡು ಕಾಲೆಳೆಯುತ್ತಾ ಅನತಿ ದೂರದಲ್ಲಿ ಮರಳಿನ ಮೇಲೆ ಕುಸಿದಿದ್ದಳು. ಕ್ಷಣಗಳು ಯುಗವಾದಂತೆ ಭಾಸವಾಗುತ್ತಿತ್ತು. ಜೋಡಿ ಏಳುವ ಲಕ್ಷಣ ಇಲ್ಲ. ಇಲ್ಲದ ತಾಳ್ಮೆಯಲ್ಲೂ ಒಂದಷ್ಟು ಕಾದಿದ್ದಳು. ಕೋಪ, ಅವಮಾನ, ಸೋಲು, ಅನುಕಂಪ, ಇಂತಹುದೇ ಎಂದು ಹೇಳಲಾಗದ ಮಿಶ್ರ ಭಾವಗಳು ಮನಸ್ಸನ್ನು ಮಂಕುಗೊಳಿಸಿದ್ದವು. ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಳು. ಬಿರಬಿರನೆ ನಡೆದು ಸಂವಾದದಲ್ಲಿ ನಿರತರಾಗಿದ್ದವರೆದುರು ಧುತ್ತನೆ ನಿಂತಳು. ಕಣ್ಣುಗಳಲ್ಲಿ ಕಿಡಿಕಾರುತ್ತ, ಮೋಸಗಾರ, ಮತ್ತೆ ಮಾತನಾಡಿಸುವ ಧೈರ್ಯ ಮಾಡಬೇಡ, ಅಬ್ಬರಿಸಿ ಬೆನ್ನು ಹಾಕಿ ನಡೆದಿದ್ದಳು ಸುಚರಿತ. ಸುಚಿ ಸುಚಿ, ನಿಲ್ಲು, ನನ್ನ ಮಾತು ಕೇಳು,

0: ಹಿಂದೆಯೇ ಓಡಿ ಬಂದಿದ್ದ ಚಂದನ್, ಗರ್ರನೆ ತಿರುಗಿದ್ದಳು ಬಿರುಗಾಳಿಯಾಗಿದ್ದ ಸುಚರಿತ, ಒಂದು ಹೆಜ್ಜೆ ಮುಂದಿಟ್ಟರೆ ಮಾಧುರಿಯಾಣೆ, ಮನೆ ಸೇರಿದ್ದ ಆಕೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಟವಳು, ಇಡೀ ರಾತ್ರಿ ನಿದ್ರೆ ಇಲ್ಲದೆ ತಳಮಳಿಸಿದ್ದಳು. ದೊಡ್ಡಪ್ಪ ದೊಡ್ಡಮ್ಮ ಹರಿದ್ವಾರ ಯಾತ್ರೆಗೆ ಹೋಗಿದ್ದು ನುಗ್ಗಿ ಬರುತ್ತಿದ್ದ ಆತ್ಮಹತ್ಯೆಯ ಒತ್ತಡವನ್ನು ಸಂಯಮದಿಂದ ನಿಯಂತ್ರಿಸಿದ್ದಳು. ಎರಡು ದಿನ ಕುದಿಯುವ ಮನಸ್ಸಿನಲ್ಲಿಯೇ ಕಳೆದು ಹೋಯಿತು. ಅಂದು ಸಂಜೆ ಕೆಲಸದಿಂದ ಮನೆಗೆ ಹೊರಡುವ ತಯಾರಿಯಲ್ಲಿದ್ದಾಗ ವಾಚ್ಮ್ಯಾನ್ ಮಾಂಜರೇಕರ್ ಬಂದು ನಿಮಗೆ ಫೋನ್ ಕರೆ ಇದೆ ಎಂದಿದ್ದ. ನೋಡಿದರೆ ಅತ್ತಲಿಂದ, ಸುಚಿ ಸಂಜೆ 5 ಗಂಟೆಗೆ ಅಕ್ಷಾ ಬೀಚ್, ಪ್ಲೀಸ್ ಒಂದೇ ಒಂದು ಸಲ, ಇಲ್ಲ ಎನ್ನಬೇಡ ಮಾಧುರಿಗಾಗಿ, ಕಡೆಗೆ ನಿನಗೆ ತೋಚಿದಂತೆ ಮಾಡು. ಮಾಧುರಿಯ ಮುಗ್ಧ ಮುಖ ಕಣ್ಣೆದುರು ಬಂತು. ಅಲ್ಲಿ ಆ ಬಂಡೆಯ ಮೇಲೆ ಚಂದನ್ ಮತ್ತೊಬ್ಬಳೊಡನೆ ಕುಳಿತಿದ್ದ ನೆನಪಾಯಿತು. ಥಟ್ಟನೆ ಹೇಳಿದ್ದಳು, ಅಕ್ಷಾ ಬೀಚ್ ಬೇಡ, ಜುಹು ಬೀಚಿಗೆ ಬಾ. ಸುಚರಿತ ಬೀಚ್ ತಲುಪಿದಾಗ ಚಂದನ್ ಅದಾಗಲೇ ಬಂದಿದ್ದ. ಆಕೆಯನ್ನು ಕಂಡವನು ಕುಳಿತುಕೊಳ್ಳಲು ಸನ್ನೆ ಮಾಡಿದ್ದ. ತುಸು ದೂರದಲ್ಲೇ ಆಕೆ ಕುಳಿತಿದ್ದಳು. ಮೌನವಾಗಿ ಕಿಸೆಯಿಂದ ಭಾವಚಿತ್ರವೊಂದನ್ನು ತೆಗೆದು ಸುಚರಿತಾಳ ಕೈಗಿತ್ತ. ಅಯಾಚಿತವಾಗಿ ದೃಷ್ಟಿ ಹರಿಸಿದ್ದಳು. ಮಾಧುರಿಯದು, ಚಂದನ್ನ ಮಡಿದ ತಂಗಿ, ಅದೇ ಪುಟ್ಟ ಬಾಯಿ, ತುಸು ಮೊಂಡಾದ ಮೂಗು, ತಲೆ ತುಂಬ ಜೊಂಪೆ ಕೂದಲು, ಕುಶಾಗ್ರಮತಿಯ ಹೊಳಪು ಕಂಗಳಲ್ಲಿ, ಆದರೆ ತುಟಿಯ ಮೇಲಿನ ಕಪ್ಪು ಮಚ್ಚೆ, ಇದು ಆಕೆಗಿರಲಿಲ್ಲ. ಹೌದು, ಸರಿಯಾಗಿ ನೆನಪಿದೆ. ಸುಚರಿತಾಳ ಮನಸೋದಿದವನಂತೆ ಚಂದನ್ ಹೇಳತೊಡಗಿದ್ದ, ಇದು ನಮ್ಮ ಮಾಧುರಿಯ ಫೋಟೋ ಅಲ್ಲ, ಆದರೆ ಅವಳನ್ನೇ ಹೋಲುವ ನಮ್ಮ ಕಾಲೇಜಿಗೆ ಹೊಸದಾಗಿ ಪ್ರಾಧ್ಯಾಪಿಕೆಯಾಗಿ ಸೇರಿರುವ ಅನಘಾಳ ಫೋಟೋ. ಮುಖವನ್ನೇ ಪ್ರಶ್ನೆಯಾಗಿಸಿ ಚಂದನ್ನತ್ತ ಕಂಡಳು ಸುಚರಿತ. ಆಕೆ ನಮ್ಮ ಕಾಲೇಜಿಗೆ ಬಂದಂದಿನಿಂದ ಮಾಧುರಿಯೇ ಮರಳಿ ಬಂದಂತಾಗುತ್ತಿತ್ತು. ಅವಳ ಜೊತೆ ಮಾತನಾಡುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಅಂದು ಮಾಧುರಿ ದೇಹ ತ್ಯಜಿಸಿ 3 ತಿಂಗಳಾಗಿತ್ತು. ಅವಳ ವಿಷಯವನ್ನೆಲ್ಲ ಅನಗಾಳಿಗೆ ತಿಳಿಸಿದ್ದೆ. ಅವಳ ನೆನಪಿಗಾಗಿ ಸ್ವಲ್ಪ ಹೊತ್ತು ನನ್ನೊಡನೆ ಕಳೆಯುವಂತೆ ಕೋರಿಕೊಂಡಿದ್ದೆ. ನನ್ನ ಮಾಧುರಿಯೊಂದಿಗಿನ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದೆ. ಅವಳಿಗೆ ರಾಖಿ ಕಟ್ಟಿದ್ದೆ. ನೀನಿನಿತು ಅವಳೆಡೆ ಸರಿಯಾಗಿ ನೋಡಿದ್ದರೆ ಸತ್ಯ ನಿನಗೂ ತಿಳಿಯುತ್ತಿತ್ತು. ಆದರೆ ನಿನ್ನ ಕೋಪ ವಿವೇಕವನ್ನು ನುಂಗಿ ಹಾಕಿತ್ತು. ಚಂದನ್ ಕಣ್ಣೀರಾಗಿದ್ದ. ಸುಚರಿತಾಳ ಮನಸ್ಸು ಕರಗಿ ನೀರಾಗಿತ್ತು. ಪಶ್ಚಾತ್ತಾಪದ ಮುತ್ತುಗಳು ಆಕೆಯ ಮೃದು ಕಪೋಲಗಳಿಂದ ಕೆಳಜಾರತೊಡಗಿದ್ದವು. ಅವನೆರಡೂ ಕೈಗಳನ್ನೆತ್ತಿಕೊಂಡು ನಡುಗುವ ದನಿಯಲ್ಲಿ ಉಸುರಿದ್ದಳು. ಚಂದನ್ ಕ್ಷಮಿಸುವೆಯಾ? ತಿಂಗಳೊಂದರಲ್ಲಿ ಹಿರಿಯರ ಒಪ್ಪಿಗೆ ಪಡೆದು ಸರಳವಾಗಿ ವಿವಾಹವಾಗಿದ್ದರು. ಮುಂದಿನ ದಿನಗಳಲ್ಲಿ ಚಂದನ್ನ ತಂದೆ ತಾಯಿಯರು ಅಸೌಖ್ಯದಿಂದ ಸಾಕಷ್ಟು ಬಳಲಿದ್ದರು. ಕಣ್ಣೂರಿನ ಮನೆಯನ್ನು ಮಾರಾಟ ಮಾಡಿ ಮುಂಬೈಯಲ್ಲೇ ತಮ್ಮ ಜೊತೆ ವಾಸಿಸಿದ್ದರು. ಮೊದಲು ತಾಯಿ, 5 ವರ್ಷಗಳ ಅಂತರದಲ್ಲಿ ತಂದೆ ಇಲ್ಲವಾಗಿದ್ದರು. ಹೌದು, ಇಂದು ಪುನಃ ಅದೇ ಅಗ್ನಿ ಪರೀಕ್ಷೆ ಎದುರಿಸಿದ್ದ ದಿನ ಬಂದಿದೆ. ತಾನು ದುಡುಕಿ ಸರಿಪಡಿಸಲಾಗದ ತಪ್ಪು ಮಾಡದೇ ಪಾರಾದ ದಿನ. ಪವನ್, ಪಲ್ಲವಿ ಕಾಲೋನಿಯ ಮಕ್ಕಳೊಟ್ಟಿಗೆ ಎಲಿಫೆಂಟಾ ಗುಹೆಗಳನ್ನು ನೋಡಲು ಪ್ರವಾಸಕ್ಕೆ ಹೋಗಿದ್ದರು. ಚಂದನ್ ಬಾಲ್ಕನಿಯಲ್ಲಿ 10 ಹೂಕುಂಡಗಳ ನಡುವೆ ಕುರ್ಚಿಯಲ್ಲಿ ಕುಳಿತು ಕಾಣುತ್ತಿದ್ದ ಅಂಗಳದಗಲದ ಆಕಾಶವನ್ನು ವೀಕ್ಷಿಸುತ್ತಿದ್ದ. ಹಿಂದಿನಿಂದ ಬಳಿಸಾರಿದ್ದ ಸುಚರಿತ ಆತನ ತಲೆಗೂದಲಿನಲ್ಲಿ ಕೈಯಾಡಿಸಿ ಆಕರ್ಷಕವಾಗಿ ಪ್ಯಾಕ್ ಮಾಡಿದ್ದ ಪುಸ್ತಕವನ್ನು ಕೈಗಿತ್ತಳು. ಸ್ವೀಕರಿಸಿದ್ದ ಚಂದನ್ ತೆರೆದು ನೋಡಿದ್ದ. ಪುಸ್ತಕದ ಶೀರ್ಷಿಕೆ ಹುಲ್ಲುಗಾವಲಿನಲ್ಲೊಂದು ಪುಟ್ಟ ಮನೆ. ಸುಚರಿತಾಳತ್ತ ಕಂಡ ಆ ಕಣ್ಣುಗಳಲ್ಲಿ ಮಿಂಚುವ ಕನಸಿತ್ತು. ಆಕೆ ಅಂದಳು, ಪವನ್ನ 12ನೇ ತರಗತಿ ಮುಗಿಯಲಿ, ಮುಂದೆ ನಾವು ಅಲ್ಲಿ ನಿನ್ನ ನೆನಪಿನ ನೆಲೆಯಲ್ಲಿ ನೆಚ್ಚನೆಯ ಗೂಡು ಕಟ್ಟುವ. ಮಕ್ಕಳಿಗೂ ಹಸಿರೆಂದರೆ ಇಷ್ಟ. ಬಾಲ್ಕನಿಯಲ್ಲಿ ಕುಳಿತಿದ್ದ ಪುಟ್ಟ ಪಾರಿವಾಳಗಳು ಒಮ್ಮೆಲೆ ಪುರ್ರನೆ ಗಗನದೆಡೆಗೆ ಹಾರಿದವು. ಸುಚರಿತಾಳಿಗೆ ಪ್ರೀತಿಯ ಕವಿಯ ಕವನದ ಸಾಲುಗಳು ನೆನಪಾದವು. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ.
1: ಇದುವರೆಗೆ ಕಾದಿದೆ ಕನಸೊಂದು, ಕುಂದಾಪುರದ ಸುಜಾತ ಸದಾರಾಮ ಅವರಿಂದ ಕಥೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ

0: ಮಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:30
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾಹ್, ಇಷ್ಟು ಪಾಯಿಂಟ್ಸ್ ಹೇಗೆ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯದಿಂದ ಬಂದ ಒಂದು ಪ್ರಕಟಣೆ. 2026-27 ಸಾಲಿಗೆ ಐಐಟಿ, ಐಐಐಟಿ ಮುಂತಾದ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನು ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗ ಪಡಿಸಿಕೊಳ್ಳಲು ಈ ಮೂಲಕ ಕೋರಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಅಕ್ಟೋಬರ್ ತಿಂಗಳ 31 ತಾರೀಕು. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 4:30 ಭಾವಗೀತೆಗಳು, 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2285558, ಕೋಡ್ ಸಂಖ್ಯೆ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35 ಆಗಲಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ವಿಭಿನ್ನ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ.
2: ಯಾಕೆ ನೀವು ಹೇಳ್ತಿದ್ರೆ, ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚಿ ಬೀಳದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸಲೇಬಾರ್ದಪ್ಪ, ಬರಲೇಬಾರ್ದು ಅಂತ ಅನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆ ತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-10 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ, ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 lakh ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು TB ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನ ತಾವೇ ಕಳ್ಕೊಳ್ತಾ ಇದಾರೆ. ಅಂದ್ರೆ ಸರಾಸರಿ 40 seconds ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ, 2024 ವರದಿ ಪ್ರಕಾರ 3.1 seconds ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು. ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 times ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಅಂದ್ರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವ್ರಿಗೆ 20 times. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100 ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 100. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು.
1: ಈಗ ಮೇಡಮ್ ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ
2: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈ ಜ್ವರ, ಕೆಮ್ಮು, ನೆಗಡಿ, ಶುಗರ್, BP ಏನಿದೆ ಅದು ಎಷ್ಟು ಸಹಜಾನು, ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
1: ಇದನ್ನ ಬದಲಾಯಿಸಬೇಕಲ್ಲ,
2: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು, ನಾವು ಹೇಳ್ತಿದ್ವಿ ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬಹುದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
1: ಈ ತರ ಇನ್ನೊಂದು ಏನ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ

0: ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
1: ಅಲ್ಲ ಅದನ್ನೇ ನಾನು ಹೇಳಿದ್ದು, ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದ್ರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದ್ ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
0: ಮಾನಸಿಕ ಸಮಸ್ಯೆ ಏನೋ ಇದೆ ಅಂತ ಹೇಳಿ ಅವ್ರು ಗುರುತಿಸಬೇಕಂದ್ರೆ ಅಥವಾ ಯಾವುದೇ ರೀತಿಯಾದಂತ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡುಹಿಡಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
1: ಸುಲಭವಾಗಿ ಕಂಡುಹಿಡಿಬಹುದು. ಏನು ಅಂದ್ರೆ, ಈಗ ಬಿ ಪಿ ಶುಗರ್ ಕಂಡುಹಿಡಬೇಕು ಅಂದ್ರೆ ನೀವು ಒಂದು ಬಿ ಪಿ ದು ಬಿ ಪಿ ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಸ್ಟೆತೋಸ್ಕೋಪ್ ಇಟ್ಟು, ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ ಬಿ ಪಿ ಎಷ್ಟಿದೆ ಕಂಡುಹಿಡಿಬಹುದು. ಸೊ ಶುಗರ್ದು ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು, ಕಂಡುಹಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ, ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ,
0: ಹೇಳ್ತಾರೆ,
1: ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗ್ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡಿಡಿತೀವಾ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನಾ ಕಷ್ಟನಾ?
0: ತುಂಬಾ ಸುಲಭ.
1: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ, ಒಬ್ರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರ್ದಿಟ್ಬಿಟ್ಟಿದ್ದಾರೆ. ಏನಂದ್ರೆ, ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರೆ ಏ ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ, ಅವ್ರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟರ್ ಈ ತರ ಏನೋ ಬರ್ದಿಟ್ಬಿಟ್ಟಿದಾರ ನಮ್ಮಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು, ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ, ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನ್ಸುತ್ತೆ, ನಂಗೆ ಏನು ಒಳ್ಳೇದಾಗಲ್ವೇನೋ, ನನ್ಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಬಹಳ ಅಸಹಾಯಕ ಅಂತ ಅನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ತರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು, ಅಯ್ಯೋ ಡಾಕ್ಟ್ರೆ, ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ, ಅವತ್ತು ಏನೋ ಮಂಕ್ ಕವ್ದಂಗ್ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿ ಇದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ರು, ಫ್ರಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡಬೇಕು. ಆಮೇಲೆ ಮಾಮೂಲಾಗಿ ಒಂದು 6-8 ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸು, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರು ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ ಫಸ್ಟ್ ರಿಯಾಕ್ಷನ್, ನಿನಗೇನ್ ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರ್ಬೇಕು ಅಂತ. ಸೊ ಅವ್ರಿಗೆ ಏನ್ ಸಮಸ್ಯೆ ಆಯ್ತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನನ್ ನೋಡು ಅಂತ ಹೇಳಿ ಸಪರೇಟ್ ಆಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡ್ದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದ್ಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆತರ ಎಲ್ರ ಮುಂದೆ ನಾವು ಬೈದಾಗ

0: ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ.
1: ಹೌದೌದು,
0: ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು. ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಆ ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ ಓಸಿಡಿ ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th ಅಲ್ಲಿ, ಈಗ ನೋಡಿ 9th ಕ್ಲಾಸಲ್ಲಿ 85%ಗೆ ಬಂದೆ, ನೆಕ್ಸ್ಟ್ 10th ರಲ್ಲಿ ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸಾನೆ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು. ಆ ಕಾರಣವನ್ನ ಕಂಡುಹಿಡಿಬೇಕು, ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ
0: ಇಲ್ಲಿ. ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನ್ ಅಲ್ಲ. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರ್ಬಹುದು ಚಿಕ್ಕ ಚಿಕ್ಕ ಮಕ್ಕಳು. ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ. ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
1: ಗಾಡಿ ಕೊಡಿಸಿಲ್ಲ,
0: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ, ಈ ತರ ಇಮಿಡಿಯೇಟ್ ರಿಯಾಕ್ಷನ್. ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರ್ಬೋದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರ್ಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೇ ಕಾರಣಕ್ಕೆ ಇರಬಹುದು, ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲಾ ಒಂದು, ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆಗಳು ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದಾನೆ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಬಿಟ್ರು. ಸೊ ಅವರ ಅರಿವು ಇಲ್ದಿರ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಡ್ಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟರ್ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಕಳು ಇರ್ತಾರೆ, ಅಮೆರಿಕದಲ್ಲಿ ಇರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳಿಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
1: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರ್ಬೋದು, ಆ ಯೋಚನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗತ್ತೆ ಈ ಬಗ್ಗೆ ಮಾತಾಡಿ.
0: ಅದೇ ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಪಾಯಿಂಟ್ ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್

0: ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲ ಥರದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಥರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡರಿ ಎಲ್ಲವೂ ಕೂಡ, ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದು ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕಕ್ಕೆ ಇಷ್ಟ ಇಲ್ಲ, ನನಗೆ ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೇ ಮಾಡ್ತಾರೆ, ಅಂಡ್ ಎಲ್ಲರಿಂದ ದೂರ ಇರಕ್ಕೆ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ, ಮತ್ತೆ ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಟು ಬಿಡೋದು ಅಥವಾ ಇನ್ನೇನೋ ಕೊಡಕ್ ಶುರು ಮಾಡೋದು, ಈ ತರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂತದ್ದು. ಈ ತರ ಗುರುತಿಸಿ ಅವ್ರೇನಾದ್ರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಅಂಡ್ ಗೌಪ್ಯತೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ. ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರ್, ಓದಿರ್ತಾರೆ ಬರೆಯಕ್ಕಾಗಲ್ಲ, ಗಾಬರಿ, ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್, ಹೋಗಿ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ತರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ, ಭಯ ಏನೋ ಇದ್ರೆ ಕೂಡ ಆ ರೆಡ್ ಫ್ಲಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನ ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸಬಹುದು, ಇಲ್ಲ ಸೈಕಿಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸಬಹುದು, ಇಲ್ಲ ಎಲ್ಲಾ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144-16 144-16 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. 2 ಸೆಲ್ಸ್ ಇದೆ, ಒಂದು ನಿಮ್ಯಾನ್ಸಲ್ ಒಂದ್ ಸೆಲ್ ಇದೆ, ಡಿಮ್ಯಾನ್ಸಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರು ಇರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದ್ರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ, ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜಾ ದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 144-16 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ, ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ
1: ಆಯ್ತಾ? ಹೌದು.
0: ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಈ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಎಜುಕೇಷನ್, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಪ್ರೈಮರಿ ಸೆಕೆಂಡರಿ ಎಲ್ಲಾ ಕಡೆಯಿಂದ ಇದೊಂದು ಸಂಚಲನ ತರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲಾ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನಿರ್ಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು,

0: ಒಂದ್ ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ರೆ, ಅಥವಾ ನಾನು ಹೇಳ್ದಂಗೆ ಇನ್ನು ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ಬರೆ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ, ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ ಎಲ್ಲದರಿಂದ, ಅದು ಗೇಟ್ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್ ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ ಗಳ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಬಹಳ ಆಶಾದಾಯಕ ಒಂದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರು ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನಾನು ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರಿದ್ದಾರೆ,
0: ಅದರಲ್ಲಿ ತ್ರೀ ಟೈರ್ ಸಿಸ್ಟಮ್ ಇರುತ್ತೆ.
1: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು. ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಗದರಿಸೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
0: ಖಂಡಿತ,
1: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ. ತಮ್ಮತ್ತರ
0: ತಂತ್ರ ಕಷ್ಟ ಅಂತಂದಾಗ ಅದನ್ನ ಕೇಳಿಸ್ಕೊಳ್ಳೋದು ಸಾಮಾನ್ಯ. ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ ಮಗ ಅಥವಾ ಮಗಳು ಬಂದ್ಬಿಟ್ಟು, ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು, ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು, ನೀನೇನೋ ಮಾಡಿರ್ತೀಯ ಅದಕ್ಕೆ, ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳ್ಳೋಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
1: ಈಗ ಮೇಡಮ್, ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ, ಅದು ಸುಲಭವಾಗಿ
0: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 ಟೈರ್ ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ ನನಗೆ ಬರೀ ಫೋನ್ ಅಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲಾ ಒಂದು ಸೌಲಭ್ಯನ ಪಡ್ಕೋಬಹುದು, ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
1: ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ, ಕೇಳುಗರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳ್ಬೋದು. ನಾವು
0: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
1: ಹೌದು,
0: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
1: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್
0: ಮಾಡಕ್ಕೆ
1: ಕಾದು ನೋಡಿದ್ರೆ ಗ್ಯಾರಂಟಿ ನಿಮಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದ.
2: ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಮೂಡಿಬಂದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 4999, STD code 0808. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
2: ಶಾಂತಕ, ಓ ಶಾಂತಕ.
3: ಏ ಇರಣ, ಇರಣ ಬರ್ತೀನಿ. ನನಗೀಗ ಟೈಮ್ ಇಲ್ಲ.
2: ಯಾಕೆ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ಯಾ?
3: ಎಸಿ ಮತ್ತೆ ಎಬಿಸಿಗೆ ಹೋಗ್ಬರ್ತೀನಿ ತಡಿ ಸ್ವಲ್ಪ.
2: ಎಸಿ ಎಬಿಸಿನ ನಮ್ಮ ಹಳ್ಳಿ ಎಸಿ ತರ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎಸಿ.
3: ಆ ಎಸಿ ಬೇರೆ, ಈ ಎಸಿ ಬೇರೆ. ಎಬಿಸಿ ಅಂದ್ರೆ ಮತ್ತೆ ಎಬಿಸಿಡಿ ಕಲಿಯಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ಎಬಿಸಿ, ಎಬಿಸಿಡಿ ಅಲ್ಲ.
2: ಅದೇನದು ಎಸಿ ಹೇಳ್ತಿದ್ಯಾ?
3: ಎಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ಎಬಿಸಿ ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
2: ಕ್ಲಿನಿಕ್ ಅಂತನಾ? ಆಸ್ಪತ್ರೆ ಹೋಗ್ತಿದ್ಯೇನು
3: ಅಣ್ಣು? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದಲಾದಂಗೆ, ನಮ್ಮ ವಾತಾವರಣ ಬದಲಾದಂಗೆ, ಈಗ 100 ವರ್ಷದಿಂದ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಾದಂಗೆ, ಆಮೇಲೆ ನಮ್ಮ ವಾತಾವರಣನು ಬದಲಾವಣೆ ಆದಾದಂಗೆ, ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ, ಯೋಚನೆಗಳನ್ನ ನಮ್ಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ಎಸಿ ಎಸಿ ಅಂದಲ್ಲ, ಎಸಿ ಅಂದ್ರೆ ಏರ್ ಕೂಲರು, ಏರ್ ಕಂಡೀಷನರು ಅದೆಲ್ಲ. ಎಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದ್ರೆ ಏನ್ ಹೇಳೋ?
2: ಕೃಷಿ,
3: ಕೃಷಿ, ಕೃಷಿ ಕ್ಲಿನಿಕ್ ಅಂತ. ಕೃಷಿ ದವಾಖಾನೆ,
2: ದವಾಖಾನೆ,
3: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವು ಮನುಷ್ಯರಿಗಷ್ಟೇ ಆಸ್ಪತ್ರೆಗಳು ಇರ್ತದೆ ಅನ್ಕೋಬೇಡ. ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ, ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನೇನ್ ಕೇಳ್ತಾನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವಾ?
2: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದ್ಲೇ ಕೇಳಿದ್ದಲ್ಲ ನಿಂಗೆ.
3: ಕೇಳ್ದ? ಓಲಿ ಬಿಡು, ನಾನೇ ಮರ್ತೆ ಅನ್ಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ? ಇಲ್ಲ. ಅದ್ರಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡ್ಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗ್ ಮಾಡ್ಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ, ಕೊಯ್ಲು, ಇವೆಲ್ಲಾನು ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನ್ ಸಮಸ್ಯೆಗಳಾಗಲ್ಲ, ಅವಾಗ ಏನಾದ್ರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ ಬೆಳೆದ್ರಾಗ್ತದ? ಏನ್ ಮಾಡೋದು? ಬೆಳೆ ಬೆಳೆದು
2: ಕಟಾವ್ ಮಾಡ್ಬೇಕು.
3: ಅದೇಪ್ಪ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ?
2: ಮಾರ್ಬೇಕಲ್ವಾ.
3: ಹಸನ್ ಮಾಡ್ತೀಯಾ ಅಲ್ವಾ? ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ? ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟೊಂದು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ, ಟನ್ ಗಟ್ಲೆ ಕಾಫಿ ಬೆಳಿತೀಯ ನೀನು? ಏಲಕ್ಕಿ ಬೆಳಿತೀಯ, ಮೆಣಸ್ ಬೆಳಿತೀಯ? ನೀನು ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗ್ಬೇಕು. ಅದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗ್ಲಿ ಅಂತ ಈ ಎಸಿ ಮತ್ತೆ ಎಬಿಸಿನ ಸರ್ಕಾರ ಮಾಡಿದ್ರು. ಗೊತ್ತಾಯ್ತಾ?
2: ಒಂಚೂರು ಚೂರು ಗೊತ್ತಾಯ್ತು.
3: ಈಗ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರೆ ಹೇಳು?
2: ಡಾಕ್ಟರ್
3: ಇರ್ತಾರೆ. ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನ್ ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿನ್ಗೇನೇ ಸಮಸ್ಯೆಗಳು ಬಂದ್ರು ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೆ ನಮ್ಗೆ ಜ್ವರ ಬಂದಿತ್ತೋ, ಕೆಮ್ಮ ಬಂದಿತ್ತೋ, ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತಾನೆ. ಹಂಗೆ ನಿನ್ನ ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪರಿಣಿತಿ ಪಡೆದಿರುವಂತವ್ರು,

ಈ ಅಗ್ರಿ ಕ್ಲಿನಿಕ್ಕಲ್ಲಿ ಇರ್ತಾರೆ, ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆ ಹೇಗೆ ಮಾಡಬೇಕು, ಪಶುಪಾಲನೆ ಹೇಗೆ ಮಾಡಬೇಕು, ಹೈನುಗಾರಿಕೆ ಹೇಗೆ ಮಾಡಬೇಕು, ತೋಟಗಾರಿಕೆ ಹೇಗೆ ಮಾಡಬೇಕು, ಮೀನುಗಾರಿಕೆ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಗೊತ್ತಾಯ್ತಾ? ಏ ಹೊಸದಲ್ಲ, ಈಗ ನೋಡು ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟ್ ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ಸ್ಮಾರ್ಟ್ ಏ ಅಲ್ಲೇ ಬರ್ತಾರೆ ತಗೊಂಡ್ ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ

0: ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಗೊತ್ತಾಯ್ತಾ?
1: ಇನ್ನು ಹೊಸದಿನ್ನ ಹೇಳ್ತಿದ್ಯಪ್ಪ
0: ಏ
1: ಹಂಗೆ.
0: ಹೊಸದಲ್ಲ ಈಗ ನೋಡು, ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನು ಮಾಡ್ತೀಯಲ್ಲ, ಅಷ್ಟು ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ
1: ಓ, ಈ
0: ಮಾಡಬೇಕು.
1: ಸ್ಮಾರ್ಟ್ ಆಗ್ಬೇಕು.
0: ಸ್ಮಾರ್ಟ್ ಏ, ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗೆ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗೆ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತು ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟಪಟ್ಟಿರ್ತೀಯಲ್ವಾ, ಅದಕ್ಕೆ ನಿನಗೆ ಪ್ರತಿಫಲ ಸಿಗಬೇಕಲ್ವಾ. ಪ್ರತಿಫಲ ಸಿಗಬೇಕಂದ್ರೆ ನೀನು ಅದನ್ನು ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನು ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ
1: ಈ ಸ್ಮಾರ್ಟ್
0: ಮಾಡಬೇಕು.
1: ಆಗಬೇಕು.
0: ನೀ ಸುಮ್ಮನೆ ಹೋಗ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಬರ್ತೀನಿ ಅಂದರೆ ನಡೆಯಂಗಿಲ್ಲ ಈಗ. ನಡೆಯಂಗಿಲ್ಲ. ಯಾಕಂದರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ, ಏಲಕ್ಕಿ, ಇವೆಲ್ಲ ಎಲ್ಲ ಕಡೆಗೆ ಬೆಳೆಯೋಕ್ಕಾಗಲ್ಲ. ನಿನ್ನಂಥವ್ರು ಮಾತ್ರ ಬೆಳೆಯೋಕ್ಕಾಗೋದು ಬೆಳೆಯಪ್ಪ, ತಿಳ್ಕೊ ಸ್ವಲ್ಪ.
1: ಹೌದೌದು.
0: ಅದಕ್ಕೆ ಬೆಳೆದ ಮೇಲೆ ನೀನು ಏನು ಮಾಡಬೇಕಂದ್ರೆ, ಈಗ ಕಾಫಿನ ಭಾಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ, ಕೆಟ್ಟು ಹೋಗ್ತದೆ.
1: ಗುಣಮಟ್ಟ ಸ್ವಲ್ಪ
0: ಕೆಟ್ಟು ಹೋಗ್ತದೆ ಅಣ್ಣ,
1: ಕೆಟ್ಟು
0: ನೀನು
1: ಹೋಗುತ್ತೆ.
0: ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗೆ ಸಂಸ್ಕರಣೆ ಮಾಡ್ತೀಯಾ? ಹೌದು ತಾನೆ. ಬೆಳೆ ಬೆಳೆದ ಮೇಲೆ ಅದನ್ನ ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ, ಅದನ್ನ ಬೆಳೆ ಬೆಳೆದಂಥದ್ದನ್ನ ಹೆಂಗೆ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗೆ ಸಂಸ್ಕರಣೆ ಮಾಡಬೇಕು, ಹೆಂಗೆ ಪ್ಯಾಕಿಂಗ್ ಮಾಡಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗೆ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದರೂ ಇದೆಯಾ, ಜೈವಿಕ ಗೊಬ್ಬರ ಅದನ್ನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು, ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು. ಈಗ ಕೃಷಿ ಮಾಡ್ತಾನೆ ಇರ್ತೀಯ, ಜಮೀನಲ್ಲೇ ಇರ್ತೀಯ, ಅದ್ರ ಜೊತೆಗೆ ಒಂದು ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ, ಆ ಥರದ್ದೆಲ್ಲಾನು ನೀನು ಯೋಚನೆ ಮಾಡಬೇಕಾಗ್ತದೆ. ಸುಮ್ಮನೆ ಬರೀ ದುಡಿಯೋದು ದುಡಿಯೋದು ಅಂತಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ಜೊತೆಗೆ ಹಣ್ಣು ತರಕಾರಿ ಈ ಥರದನ್ನೆಲ್ಲ ಬೆಳ್ಕೊಂಡ್ರೆ ಅಣ್ಣ, ಎ ಸಿನೂ ಆಗ್ತದೆ,
1: ಸೈಡ್
0: ಎ
1: ಬಿಸ್
0: ಬಿ ಸಿನೂ ಆಗ್ತದೆ. ಏ ಬೆಳ್ಳಪ್ಪ, ನಿನ್ಗೆ ಏನಪ್ಪ, ನಿಂಗೆ ಏನು ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲ್ಲಿ, ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಓ, ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳಿರ್ತಾರೆ, ನಿನ್ನ ತೋಟಕ್ಕೆಲ್ಲ ಬಂದು ನೋಡ್ತಾರೆ. ನೀನು ಒಟ್ಟಿನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ. ಏನು ಹೇಳಿದ್ರು, ಏನು ಕೇಳಿದ್ರು, ನಿನಗೇನು ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡಬೇಕು ಅಂತಾರೆ, ಅದನ್ನೆಲ್ಲನೂ ತಿಳ್ಕೊಬೇಕಣ. ತಿಳ್ಕೊಂಡಿಲ್ಲ ಅಂದರೆ ಆಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ. ಮತ್ತೆ ಈಗ ನೋಡು, ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನಲ್ಲಿ ಸಹ ಮಾರ್ಬೋದು ನೀನು.
1: ಆನ್ಲೈನ್ನಲ್ಲಿ ಮಾಡ್ಬೋದಾ?
0: ಆನ್ಲೈನಲ್ಲಿ ಮಾರ್ಬೋದು. ತುಂಬ ಸುಮ್ಮನೆ ಈಗ ಬೆಳೆಯಪ್ಪ, ನಾನು ಆನ್ಲೈನಲ್ಲಿ ಬಂದು ತಗೊಳ್ಳಿ ಅನ್ನೋಕ್ಕಾಗಲ್ಲ. ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದರೆ ನಿನ್ನ ಕಡೆಯಿಂದ ಅವರು ತಗೋತಾರೆ. ಗೊತ್ತಾಯ್ತಾ? ಇದೆಲ್ಲ ಇದೆ ಇದರಲ್ಲಿ, ಎ ಸಿ ಮತ್ತೆ ಎ ಬಿ ಸಿ. ನೆನ್ಪಿಟ್ಕ, ಏನು ಹೇಳು? ಎ ಸಿ ಎ ಬಿ ಸಿ. ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳು ಇರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಪೊನ್ನಂಪೇಟೆಲೈತೆ, ಮಡಿಕೇರಿಲೈತೆ, ಚಟ್ಟಳಿಲೈತೆ. ನೀನ್ ಏನ್ ಮತ್ತೆ ಬರೀ ದುಡಿದ್ರೆ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು. ಗೊತ್ತಾಯ್ತಾ? ಮಾಹಿತಿ ಏ, ನನ್ಗೆ ಅಲ್ಲಿಗೆ ಹೊಂಟಿದ್ದೆ, ನೀನ್ ತಡದೆ, ನನ್ಗೆ ಏನೇನ್ ನೆನಪಾಯ್ತು ಅಷ್ಟು ಹೇಳಿದೀನಿ. ಹೋಗ್ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ ನಾನು. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ.

5.5%ಕ್ಕೆ ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ. ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ವಾರ್ತೆಗಳ ವಿವರ. ಜನರ ವಿಶ್ವಾಸ ಮತ್ತು ಕೋಟ್ಯಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ 140 ಕೋಟಿ ಜನರಿಗಾಗಿ ಹಾಗೂ ಜನರ ಸೇವೆಯನ್ನು ಸಮರ್ಪಣೆಯಿಂದ ಮುಂದುವರಿಸಲು ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರು, ಯುವಜನರು, ರೈತರು ಮತ್ತು ಮಹಿಳೆಯರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಿ 140 ಕೋಟಿ ಭಾರತೀಯರ ಜೀವನದಲ್ಲಿ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಮೂಡಿಸಲು ಶ್ರಮಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಹೆಚ್ಚಿಸುವಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಉಜ್ವಲ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಿಂದ ಅಭಿನಂದನಾ ಸಂದೇಶಗಳು ಹರಿದು ಬರುತ್ತಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಡೆ ವೀವರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ತಮ್ಮ ಭಾರತ ಭೇಟಿಯ ಬಳಿಕ ಉಭಯ ರಾಷ್ಟಗಳ ನಡುವಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. 25 ವರ್ಷಗಳ ಸಾರ್ವಜನಿಕ ಸೇವೆಯ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಸಂದರ್ಭವನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ವಿಕಸಿತ ಭಾರತ ಸಂಕಲ್ಪ ಸಭಾ ಸೇವಾ ಜ್ಯೋತಿ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಸಂವಿಧಾನದ 370ನೇ ವಿಧಿ ರದ್ದತಿ, ನಕ್ಸಲ್ವಾದದ ನಿರ್ಮೂಲನೆ ಮತ್ತು ಭಾರತದ ಮೂಲ ಸೌಕರ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ಅವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಮಿತ್ರಪಕ್ಷಗಳ ಹಾಗೂ ಪಾಲುದಾರರೊಂದಿಗೆ ವಿಶ್ವಾಸ, ಪರಸ್ಪರ ಗೌರವದ ಆಧಾರದ ಮೇಲೆ ಬಾಂಧವ್ಯ ಬೆಳೆಸುವ ಪ್ರಧಾನಿ ಪಾಲುದಾರಿಕೆಯಲ್ಲಿ ಅಗತ್ಯವಿರುವ ಸ್ವಾತಂತ್ರ್ಯ ನೀಡುತ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಶೇಕಡ 0.25% ಹೆಚ್ಚಿಸಿ ಶೇಕಡ 5.5%ಕ್ಕೆ ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಇದರೊಂದಿಗೆ ಸ್ಥಾಯಿ ಠೇವಣಿ ಸೌಲಭ್ಯ ದರವನ್ನು ಶೇಕಡ 5.25%ಕ್ಕೆ ಹಾಗೂ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ದರವನ್ನು ಶೇಕಡ 5.75%ಕ್ಕೆ ಪರಿಷ್ಕರಿಸಲಾಗಿದೆ. ಜಾಗತಿಕ ಹಣದುಬ್ಬರ ತೀವ್ರವಾಗಿ ಏರಿಕೆಯಾಗುವ ನಿರೀಕ್ಷೆ ಇದ್ದು, ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ಬಿಗಿಗೊಳಿಸುವ ಸಾಧ್ಯತೆ ಇದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿರುವುದು ಸೇರಿದಂತೆ ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡದ ನಡುವೆ ರೆಪೋ ದರ ಏರಿಕೆಯಾಗಿದೆ. 2023ರ ಫೆಬ್ರವರಿಯ ಬಳಿಕ ಇದೇ ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಹೆಚ್ಚಿಸಿದೆ. ಆಗಸ್ಟ್ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ ಶೇಕಡ 4.82%ಕ್ಕೆ ಏರಿಕೆಯಾಗಿದ್ದು, ಜುಲೈನಲ್ಲಿ ಇದು ಶೇಕಡ 4.45%ರಷ್ಟಿತ್ತು. ಹಣದುಬ್ಬರದ ಒತ್ತಡ ಮುಂದುವರಿದರೆ ಮುಂಬರುವ ಹಣಕಾಸು ನೀತಿ ಸಭೆಗಳಲ್ಲೂ ಬಡ್ಡಿದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತದ ಕ್ರಮ ಹಾಗೂ ಜಮ್ಮು ಕಾಶ್ಮೀರದ ಕುರಿತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಒಐಸಿ ಹೇಳಿಕೆಗಳನ್ನು ಭಾರತ ತಿರಸ್ಕರಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 6ನೇ ಸಮಿತಿ ಸಭೆಯಲ್ಲಿ ಮಾತನಾಡಿದ ಲೋಕಸಭಾ ಸಂಸದ ಬಿಪ್ಲಾಬ್ ಕುಮಾರ್ ದೇಬ್, ಈ ಹೇಳಿಕೆಗಳನ್ನು ನೀಡುವವರಿಗೆ ಸಂತ್ರಸ್ತರು ಮತ್ತು ಅಪರಾಧಿಗಳ ನಡುವೆ ವ್ಯತ್ಯಾಸ ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಟೀಕಿಸಿದ್ದಾರೆ. ಇದೇ ವೇಳೆ ಸಂಸದರು ಪಾಕಿಸ್ತಾನದಿಂದ ಹೊರಹೊಮ್ಮುವ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ದ ತನ್ನ ನಾಗರಿಕನನ್ನು ರಕ್ಷಿಸುವ ಹಕ್ಕು ಭಾರತಕ್ಕಿದೆ ಎಂದು ಪ್ರತಿಪಾದಿಸಿದ್ದಾರೆ.
ಭಾರತಕ್ಕಾಗಿರುವ ಅನುಭವವೇ ಭಯೋತ್ಪಾದನೆ ಒಂದು ನಿರಂತರ ಬೆದರಿಕೆಯಾಗಿದೆ ಎಂಬುದನ್ನು ಸಾರುತ್ತದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದನೆ

0: ದಾಳಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲಾ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಹೇಳಿದ್ದಾರೆ. ಆಫ್ರಿಕಾದಲ್ಲಿರುವ ಘಾನಾದ ವಿದೇಶಾಂಗ ಸೇವಾ ಸಂಸ್ಥೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿತಾಸಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ರಾಜತಾಂತ್ರಿಕತೆ ಸ್ಪರ್ಧೆಯನ್ನು ಸಂಘರ್ಷವನ್ನಾಗಿಸಲು ಬಿಡದೆ ಅದನ್ನು ನಿರ್ವಹಿಸಬೇಕು ಮತ್ತು ಸಹಕಾರವನ್ನು ಉತ್ತೇಜಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಸ್ಮೃತಿ ಮಂದಾನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ ಏಕದಿನ ಹಾಗೂ ಟಿ20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು 3 ಮಾದರಿಗಳ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಂದಾನಾ ಅವರ ನೇಮಕವಾಗಿದೆ. ಈ ನಡುವೆ ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಂದಾನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಅವರನ್ನು ಉಪನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ. ನಿಕಿ ಪ್ರಸಾದ್ ಮತ್ತು ಜಿಂತಿಮಣಿ ಕಲಿತಾ ಅವರು ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡ 5.5ಕ್ಕೆ ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ದದ ಸರಣಿಗೆ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
3: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 1:12.
4: FM 103.1 MHz ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು

ದರ್ಶನಾಧಾರಿತ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರಿಯ ಶ್ರೋತೃಗಳೇ, ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಶಾ ಶಿ ಮರುಳಯ್ಯ ಅವರ ರಚನೆ ಸಮೂಹ ಗಾಯನದಲ್ಲಿ

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸ್ಟುಡಿಯೋ ಸಮಯ 1:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ

0: ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆತ್ಮೀಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಹತ್ತಿ ದಿನ, ಅಂತಾರಾಷ್ಟ್ರೀಯ ಶಾಲಾ ನಡಿಗೆ ದಿನ ಹಾಗೂ ವಿಶ್ವ ಬಾಹ್ಯಾಕಾಶ ವಾರದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ನಾಗಮಂಡಲ ಚಿತ್ರದ ಗೀತೆ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಪ್ರೀತಿಯ ಶ್ರೋತೃಗಳೇ, ಇಂದು ವಿಶ್ವ ಹತ್ತಿ ದಿನ. ಪ್ರತಿ ವರ್ಷ ಅಕ್ಟೋಬರ್ 7ರಂದು ವಿಶ್ವ ಹತ್ತಿ ದಿನವನ್ನು ಆಚರಿಸಲಾಗುತ್ತದೆ. ಹತ್ತಿಯ ಮಹತ್ವ, ಹತ್ತಿ ಬೆಳೆಗಾರರ ಕೊಡುಗೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಹತ್ತಿ ಕ್ಷೇತ್ರದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಹತ್ತಿ ನಮ್ಮ ದೈನಂದಿನ ಜೀವನದೊಂದಿಗೆ ಬಹಳ ನಿಕಟ ಸಂಬಂಧ ಹೊಂದಿರುವ ನೈಸರ್ಗಿಕವಾದ ಒಂದು ನಾರು. ನಮ್ಮ ಬಟ್ಟೆಗಳು, ಟವಲ್ಗಳು, ಬೆಡ್ಶೀಟ್ ಹಾಗೂ ಪರದೆಗಳು ಸೇರಿದಂತೆ ಅನೇಕ ವಸ್ತುಗಳ ತಯಾರಿಕೆಯಲ್ಲಿ ಹತ್ತಿಯನ್ನು ಬಳಸಲಾಗುತ್ತದೆ. ಹತ್ತಿ ನೈಸರ್ಗಿಕವಾಗಿರುವುದರಿಂದ ಆರಾಮದಾಯಕ, ಉಸಿರಾಡುವ ಗುಣ ಹೊಂದಿದ್ದು ಬಟ್ಟೆ ತಯಾರಿಕೆಯಲ್ಲಿ ಬಹುಮುಖ್ಯ ಸ್ಥಾನ ಪಡೆದಿದೆ. ಹತ್ತಿ ಕೇವಲ ಬಟ್ಟೆಗೆ ಮಾತ್ರ ಸೀಮಿತವಾಗಿಲ್ಲ. ಹತ್ತಿ ಬೀಜದಿಂದ ಹತ್ತಿ ಎಣ್ಣೆಯನ್ನು ಕೂಡ ತಯಾರಿಸಲಾಗುತ್ತದೆ. ಇನ್ನು ಹತ್ತಿ ಬೀಜದ ಉಳಿಕೆ ಭಾಗವನ್ನು ಪಶು ಆಹಾರದಲ್ಲಿಯೂ ಕೂಡ ಬಳಸಲಾಗುತ್ತದೆ. ಹೀಗಾಗಿ ಹತ್ತಿಯ ಪ್ರತಿಯೊಂದು ಭಾಗವು ವಿವಿಧ ರೀತಿಯಲ್ಲಿ ಉಪಯುಕ್ತವಾಗಿದೆ. ಭಾರತವು ವಿಶ್ವದ ಪ್ರಮುಖ ಹತ್ತಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನಮ್ಮ ದೇಶದ ಲಕ್ಷಾಂತರ ರೈತರು ಹತ್ತಿ ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಹತ್ತಿ ಕ್ಷೇತ್ರವು ರೈತರ ಜೀವನೋಪಾಯದ ಜೊತೆಗೆ ಜವಳಿ ಉದ್ಯಮ, ಉದ್ಯೋಗ ಮತ್ತು ದೇಶದ ಆರ್ಥಿಕತೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಹತ್ತಿ ಬೆಳೆಯುವ ಸಂದರ್ಭದಲ್ಲಿ ನೀರಿನ ಬಳಕೆ, ಕೀಟನಾಶಕಗಳ ಬಳಕೆ ಮತ್ತು ಹವಾಮಾನ ಬದಲಾವಣೆ ಮುಂತಾದ ಸವಾಲುಗಳು ಕೂಡ ಇವೆ. ಆದ್ದರಿಂದ ಕಡಿಮೆ ನೀರಿನ ಬಳಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳು ಮತ್ತು ಜವಾಬ್ದಾರಿಯುತ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯ. ವಿಶ್ವ ಹತ್ತಿ ದಿನದಂದು ನಾವು ಒಂದು ಮಹತ್ವದ ಸಂದೇಶವನ್ನು ಅರಿಯೋಣ. ಸ್ನೇಹಿತರೆ, ನಾವು ಧರಿಸುವ ಪ್ರತಿಯೊಂದು ಹತ್ತಿಯ ಬಟ್ಟೆಯ ಹಿಂದೆ ಓರ್ವ ರೈತನ ಶ್ರಮವಿದೆ. ಪ್ರಕೃತಿಯ ಕೊಡುಗೆ ಹಾಗೂ ಅನೇಕ ಕಾರ್ಮಿಕರ ಪರಿಶ್ರಮ ಅಡಗಿದೆ. ಆದ್ದರಿಂದ ಹತ್ತಿ ಬೆಳೆಗಾರರ ಶ್ರಮವನ್ನು ಗೌರವಿಸೋಣ, ಸುಸ್ಥಿರ ಹತ್ತಿ ಉತ್ಪಾದನೆಯನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸೋಣ. ವಿಶ್ವ ಹತ್ತಿ ದಿನದ ಶುಭಾಶಯಗಳು ಅಂತ ಹೇಳ್ತಾ ಈಗ ಒಂದು ಹಾಡನ್ನು ಕೇಳಿ ಬರೋಣ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಸಾರಾ ವಜ್ರ ಚಿತ್ರದ ಗೀತೆ, ಬಿ ಎಂ ಹನೀಫ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಪ್ರಿಯ ಶ್ರೋತೃಗಳೇ, ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಬುಧವಾರದಂದು ಅಂತಾರಾಷ್ಟ್ರೀಯ ಶಾಲಾ ನಡಿಗೆ ದಿನವನ್ನು ಆಚರಿಸಲಾಗುತ್ತದೆ. ಮಕ್ಕಳ ಆರೋಗ್ಯ, ಸುರಕ್ಷತೆ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಿಸಲಾಗುವ ಮಹತ್ವದ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಶಾಲಾ ನಡಿಗೆ ದಿನವೂ ಕೂಡ ಒಂದು. ಪ್ರತಿದಿನ ಶಾಲೆಗೆ ತೆರಳುವ ಮಕ್ಕಳು ಸಾಧ್ಯವಾದಷ್ಟು ನಡೆದುಕೊಂಡು ಹೋಗುವುದರಿಂದ ದೈಹಿಕ ಚಟುವಟಿಕೆ ಹೆಚ್ಚುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸವೂ ಕೂಡ ಬೆಳೆಯುತ್ತದೆ. ಇದೇ ಸಂದೇಶವನ್ನು ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ತಲುಪಿಸುವುದು ಈ ದಿನದ ಪ್ರಮುಖ ಉದ್ದೇಶ. ನಡೆಯುವುದು ಅತ್ಯಂತ ಸರಳವಾದ ವ್ಯಾಯಾಮ. ನಿಯಮಿತವಾಗಿ ನಡೆಯುವುದರಿಂದ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಲು, ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ಮಕ್ಕಳಲ್ಲಿ ಚುರುಕುತನ, ಏಕಾಗ್ರತೆ ಮತ್ತು ಉತ್ತಮ ಮನೋಭಾವ ಬೆಳೆಯುವುದಕ್ಕೂ ದೈಹಿಕ ಚಟುವಟಿಕೆಗಳು ಸಹಾಯಕಾರಿ. ಶಾಲೆಗೆ ನಡೆದುಕೊಂಡು ಹೋಗುವುದರಿಂದ ಮತ್ತೊಂದು ಪ್ರಮುಖ ಪ್ರಯೋಜನವಿದೆ. ಅದೇನೆಂದರೆ ಪರಿಸರ ಸಂರಕ್ಷಣೆ. ಕಡಿಮೆ ದೂರಗಳಿಗೆ ವಾಹನ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಇಂಧನ ಉಳಿತಾಯವಾಗುತ್ತದೆ ಮತ್ತು ವಾಯುಮಾಲಿನ್ಯವೂ ತಗ್ಗುತ್ತದೆ. ಆದರೆ ಮಕ್ಕಳ ಸುರಕ್ಷತೆ ಅತ್ಯಂತ ಮುಖ್ಯ. ರಸ್ತೆ ದಾಟುವಾಗ ಜೀಬ್ರಾ ಕ್ರಾಸಿಂಗ್ ಅಥವಾ ಪಾದಚಾರಿ ಮಾರ್ಗವನ್ನು ಬಳಸಬೇಕು. ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಚಿಕ್ಕ ಮಕ್ಕಳು ಶಾಲೆಗೆ ನಡೆದುಕೊಂಡು ಹೋಗುವಾಗ ಪೋಷಕರು ಅಥವಾ ಜವಾಬ್ದಾರಿಯುತ ಹಿರಿಯರ ಮೇಲ್ವಿಚಾರಣೆ ಇರಬೇಕು. ಶಾಲೆಗಳು ಕೂಡ ವಾಕಿಂಗ್ ಟು ಸ್ಕೂಲ್ ಅಭಿಯಾನ, ವಾಕಥಾನ್, ಜಾಗೃತಿ ರ್ಯಾಲಿ ಮತ್ತು ಆರೋಗ್ಯಕರ ನಡಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ನಡಿಗೆಯ ಮಹತ್ವವನ್ನು ಮೂಡಿಸಬಹುದು. ಪ್ರತಿದಿನದ ಜೀವನದಲ್ಲಿ ಸಣ್ಣ ಬದಲಾವಣೆ ದೊಡ್ಡ ಆರೋಗ್ಯಕರ ಫಲಿತಾಂಶವನ್ನು ನೀಡಬಲ್ಲದು. ಸಾಧ್ಯವಾದಲ್ಲಿ ವಾಹನದ ಬದಲು ಕಡಿಮೆ ದೂರಗಳನ್ನು ಕಾಲ್ನಡಿಗೆಯಲ್ಲಿಯೇ ಹೋಗುವ ಅಭ್ಯಾಸ ಬೆಳೆಸೋಣ. ಆರೋಗ್ಯಕ್ಕಾಗಿ ನಡಿಗೆ, ಪರಿಸರಕ್ಕಾಗಿ ನಡಿಗೆ ಹಾಗೂ ಸುರಕ್ಷಿತ ಭವಿಷ್ಯಕ್ಕಾಗಿ ನಡಿಗೆ, ಇದೇ ಅಂತಾರಾಷ್ಟ್ರೀಯ ಶಾಲಾ ನಡಿಗೆ ದಿನದ ಸಂದೇಶ. ಇನ್ನು ಕೇಳೋಣ ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ ಹೀಗೊಂದು ದಿನ ಚಿತ್ರದ ಗೀತೆ. ರಾಮಕೃಷ್ಣ ರಾಣಗಟ್ಟಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ಅಭಿಲಾಷ್ ಗುಪ್ತಾ.

ಆತ್ಮೀಯ ಶ್ರೋತೃಗಳೇ, ಪ್ರತಿ ವರ್ಷ ಅಕ್ಟೋಬರ್ 4 ರಿಂದ ಅಕ್ಟೋಬರ್ 10 ರವರೆಗೆ ಪ್ರಪಂಚದಾದ್ಯಂತ ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಮಾನವನ ಕಲ್ಯಾಣಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಳ್ಳಲು ವಿಶ್ವಸಂಸ್ಥೆಯು ಈ ದಿನಗಳನ್ನು ಘೋಷಿಸಿದೆ. ಬಾಹ್ಯಾಕಾಶ ಸಪ್ತಾಹದ ಇತಿಹಾಸದ ಕುರಿತು ಹೇಳೋದಾದರೆ, ಈ ದಿನಾಂಕಗಳ ಹಿಂದೆ ಒಂದು ವಿಶೇಷ ಇತಿಹಾಸವಿದೆ. 1957 ಅಕ್ಟೋಬರ್ 4ರಂದು ಮಾನವ ನಿರ್ಮಿತ ಮೊದಲ ಉಪಗ್ರಹ ಸ್ಪುಟ್ನಿಕ್ 1 ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಯಿತು. ಹಾಗೆಯೇ 1967 ಅಕ್ಟೋಬರ್ 10ರಂದು ಬಾಹ್ಯಾಕಾಶದ ಶಾಂತಿಯುತ ಬಳಕೆಯ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಎರಡು ಐತಿಹಾಸಿಕ ಘಟನೆಗಳ ನೆನಪಿಗಾಗಿ ಈ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಬಾಹ್ಯಾಕಾಶದ ಮಹತ್ವ ಮತ್ತು ಭಾರತದ ಕುರಿತು ಹೇಳೋದಾದರೆ, ಇಂದು ನಾವು ಬಳಸುತ್ತಿರುವ GPS, ಹವಾಮಾನ ಮುನ್ಸೂಚನೆ, TV ಪ್ರಸಾರ ಮತ್ತು ಮೊಬೈಲ್ ನೆಟ್ವರ್ಕ್ ಇವೆಲ್ಲವೂ ಬಾಹ್ಯಾಕಾಶ ತಂತ್ರಜ್ಞಾನದ ಕೊಡುಗೆಗಳೇ ಆಗಿವೆ. ಇಂದು ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯು ಚಂದ್ರಯಾನ ಮತ್ತು ಮಂಗಳಯಾನಗಳ ಮೂಲಕ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ. ಇತ್ತೀಚೆಗೆ ಬೆಂಗಳೂರು ಸ್ಪೇಸ್ ಎಕ್ಸ್ಪೋನಂತಹ ಕಾರ್ಯಕ್ರಮಗಳು ಮತ್ತು ಸುನಿತಾ ವಿಲಿಯಮ್ಸ್ ಅವರಂತಹ ಗಗನಯಾತ್ರಿಗಳ ಸಾಧನೆಗಳು ಯುವ ಪೀಳಿಗೆಗೆ ದೊಡ್ಡ ಪ್ರೇರಣೆಯಾಗಿವೆ. ಕೊನೆಯದಾಗಿ ಹೇಳುವುದಾದರೆ, ಬಾಹ್ಯಾಕಾಶ ಕೇವಲ ನಕ್ಷತ್ರಗಳನ್ನು ನೋಡುವುದಲ್ಲ, ಅದು ನಮ್ಮ ಭವಿಷ್ಯದ ದಾರಿಯಾಗಿದೆ. ನಮ್ಮ ಯುವಕರು ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲಿ ಎಂದು ಆಶಿಸುತ್ತಾ ಗಾಳಿಪಟ ಚಿತ್ರದ ಒಂದು ಗೀತೆಯನ್ನು ಕೇಳಿಬರೋಣ. ಹಾಡಿದ್ದಾರೆ ಟಿಪ್ಪು ಹಾಗೂ ಕುನಾಲ್ ಗಾಂಜಾವಾಲ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಪ್ರಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ತಾಲೂಕುವಾರು ಭೇಟಿ ಕಾರ್ಯಕ್ರಮದ ವಿವರಣೆಗಳನ್ನು ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ಇದೇ ಅಕ್ಟೋಬರ್ ತಿಂಗಳ 14ನೇ ತಾರೀಕು, ಅಂದರೆ ಬರುವ ಬುಧವಾರ ಬೆಳಗ್ಗೆ 11:00 to 1:00 ಪೊನ್ನಂಪೇಟೆ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿ ಬೀದಿ ಮಡಿಕೇರಿ ಇಲ್ಲಿ ಸಂಪರ್ಕಿಸಬಹುದು. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಹೀಗಿದೆ: 295297. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 295297. ಕೋಡ್ ಸಂಖ್ಯೆ 08272. ಪ್ರಕಟಣೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋಶುವಾ ಶ್ರೀಧರ್ ಸಂಗೀತ ನೀಡಿರುವ ಗೂಗ್ಲಿ ಚಿತ್ರದ ಗೀತೆ ಹರಿಚರಣ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಹಾಗೆ 4:30 ಭಾವಗೀತೆಗಳು, 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆರು ಗಂಟೆ 10 ನಿಮಿಷಕ್ಕೆ ನಮ್ಮ ನಿಲಯದಿಂದ ಗೀತ ಸುಧೆ ಭಕ್ತಿ ಗೀತೆಗಳು ಪ್ರಸಾರವಾಗ್ತಾ ಇದೆ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. 2 ಕೇಂದ್ರವಿದು. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸಾಯ್ರಾ ಮುಜ್ತಬಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi says present government's policy focuses on solutions for all citizens.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮುಂಡಾನ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ತಂತ್ರ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಬೆಳೆ ಪರಿಸ್ಥಿತಿ ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು

0: ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತ ದುರ್ಗಣ್ಣ ಅವರು, ಒಂದು ಎಕರೆಯಲ್ಲಿ ತೊಗರಿ ಬೆಳೆಯಲು ಈವರೆಗೆ ಸುಮಾರು 15,000 ರೂಪಾಯಿ ವೆಚ್ಚವಾಗಿದೆ. ಸರ್ಕಾರ ರೈತರ ಬೆಳೆ ನಷ್ಟವನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು, ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಅವರು ಸೂಚಿಸಿದ್ದಾರೆ.
1: 75 ವರ್ಷದ ನಂತರ ಇಂತ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳ 4-5 ತಾಲೂಕು ಬಿಟ್ರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90 ಭಾಗ ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 180 ಕೋಟಿ ರೂಪಾಯಿಗಳನ್ನು ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು, ಒಟ್ಟು 306 ಕೋಟಿ ರೂಪಾಯಿ ಲಭ್ಯವಿದೆ. ಹೀಗಾಗಿ ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಎಸ್ಐಆರ್ನಲ್ಲಿ ನಮೂನೆ 7 ಸಲ್ಲಿಕೆ ಮೂಲಕ ಅರ್ಹ ಮತದಾರರ ಸಂವಿಧಾನದತ್ತ ಹಕ್ಕು ಕಸಿದುಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಪ್ರಕಟಿಸದೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಕಟಣಾಪೂರ್ವ ಕರಡು ಸಿಕ್ಕಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲಿ ಸೇವಾ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಯವರ ಸಾಧನೆಯನ್ನು ಕೊಂಡಾಡಿದರು. ಇನ್ನೊಂದೆಡೆ ಗದಗದಲ್ಲಿಯೂ ಪ್ರಧಾನಿಯವರ 25 ವರ್ಷಗಳ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಗತ್ತಿನ ಅಪ್ರತಿಮ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಚಾಮರಾಜನಗರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆ ಹಾಗೂ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಸಮರ್ಪಣೆಯನ್ನು ಸ್ಮರಿಸುವ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯವು ತಂತ್ರಜ್ಞಾನ ಸಂಶೋಧನೆ ನಾವೀನ್ಯತೆ ಹಾಗೂ ಮಾರುಕಟ್ಟೆ ಪ್ರವೇಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಯೋಗಕ್ಕಾಗಿ ಹಲವು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿವೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯಪಾಲ ಗ್ರೆಗ್ ಜಿಯಾನ್ ಫೋರ್ಟೆ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ತಂತ್ರಜ್ಞಾನ, ಎಂಜಿನಿಯರಿಂಗ್, ನವೋದ್ಯಮಗಳು, ಸೆಮಿಕಂಡಕ್ಟರ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ರಾಜ್ಯದ ಸಾಮರ್ಥ್ಯಗಳನ್ನು ಹಾಗೂ ಕ್ವಾಂಟಮ್ ತಂತ್ರಜ್ಞಾನ, ಫೋಟೋನಿಕ್ಸ್, ನಿಖರ ಕೃಷಿ, ಜೈವಿಕ ವಿಜ್ಞಾನ ಮತ್ತು ಸಂಶೋಧನಾ ಆಧಾರಿತ ನಾವೀನ್ಯತೆಯಲ್ಲಿ ಮೊಂಟಾನಾದ ವಿಶೇಷ ಪರಿಣತಿ ಹಂಚಿಕೆಯ ಕುರಿತು ಮಾಹಿತಿ ವಿನಿಮಯ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ಬಲಿಷ್ಠ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಪರಿಸರ ವ್ಯವಸ್ಥೆ ಹಾಗೂ ಸ್ಪಷ್ಟ ಫಲಿತಾಂಶಗಳನ್ನು ನೀಡಬಲ್ಲ ಅಂತಾರಾಷ್ಟೀಯ ಸಹಭಾಗಿತ್ವ

0: ಭಾಗಿತ್ವಗಳ ಅವಕಾಶಗಳನ್ನು ಪ್ರತಿಪಾದಿಸಿದ್ದಾರೆ. ಜಾಗತಿಕ ನಾವೀನ್ಯತಾ ಕೇಂದ್ರಗಳೊಂದಿಗೆ ಅರ್ಥಪೂರ್ಣ ಸಹಭಾಗಿತ್ವಗಳನ್ನು ನಿರ್ಮಿಸಲು ಕರ್ನಾಟಕವು ಬಲಿಷ್ಠ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ, ಪ್ರತಿಭೆ, ಸಂಶೋಧನಾ ಸಾಮರ್ಥ್ಯ ಹಾಗೂ ಉದ್ಯಮಶೀಲತೆಯ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ದಸರಾ ಗಜಪಡೆ ಹಾಗೂ ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆದ ಈ ತಾಲೀಮಿನಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆ ವೇಳೆ ಹಾಗೂ ಪಂಜಿನ ಕವಾಯತು ಸಮಯದಲ್ಲಿ ಸಿಡಿಸಲಾಗುವ ಕುಶಾಲ ತೋಪಿನ ಶಬ್ದಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳುವ ಆನೆ ಮತ್ತು ಕುದುರೆಗಳು ಹೆದರದಿರಲಿ ಎಂಬ ಉದ್ದೇಶದಿಂದ ಈ ತರಬೇತಿ ಆಯೋಜಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿ, ಪ್ರಥಮ ಹಂತದ ಅಭ್ಯಾಸ ಯಶಸ್ವಿಯಾಗಿದ್ದು ಜಂಬೂ ಸವಾರಿಗೂ ಮುನ್ನ ಇನ್ನು 2 ಬಾರಿ ಕುಶಾಲ ತೋಪು ತಾಲೀಮು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅರಮನೆ ಆವರಣದಲ್ಲಿರುವ ಎಲ್ಲಾ 13 ದಸರಾ ಆನೆಗಳ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿದ್ದು ಜಂಬೂ ಸವಾರಿಗೆ ಸಂಪೂರ್ಣ ಸಜ್ಜಾಗಿವೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ.
1: ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ನಮ್ಮ ವೆಟರಿನರಿ ಡಾಕ್ಟರ್ ಮಾರ್ನಿಂಗ್ ಮತ್ತೆ ಇವನಿಂಗ್ 2 ಹೊತ್ತು ಅದನ್ನ ಚೆಕಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ಆನೆಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಮರ್ ಜಾಸ್ತಿ ಇರೋದ್ರಿಂದ ನಾವು ಈಗ 3 ಟೈಮ್ಸ್ ನಮ್ಮವರು ಅದಕ್ಕೆ ಮೈಯನ್ನ ಉಜ್ಜಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಆ ಬಾಡಿ ಟೆಂಪರೇಚರ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಎಲ್ಲಾ ರೀತಿಯ ಮೆಜರ್ಸ್ ಗಳನ್ನ ತಗೊಂಡಿದೀವಿ. ಈ ವರ್ಷ ಈ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೂಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಡಯಟ್ ಚಾರ್ಟ್ ಅಲ್ಲಿ ಸೇರಿಸಿದ್ದೀವಿ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 75 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತ್ತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಗಿದೆ. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮೊಂಟಾನಾ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲ ತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸ್ಟುಡಿಯೋ ಸಮಯ 2:41:31. ಇನ್ನು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಚಿತ್ರ ಅವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ನೀನೇ ನೀನಾದು ಧಗ ಧಗ ಕುದಿಯುವ ಛಲದಿ ನೀನಾಗೆ ಮುನ್ನುಗ್ಗು.
2: ಪ್ರಿಯ ಶ್ರೋತೃಗಳೇ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮೊಗ್ಗಿನ ಮನಸ್ಸು ಚಿತ್ರಕ್ಕೆಂದು ಜಯಂತ್ ಕಾಯ್ಕಿಣಿ ಅವರು ರಚಿಸಿರುವ ಈ ಗೀತೆ. ರಾಗ ಸಂಯೋಜನೆ ಮನುಮೂರ್ತಿಯವರದ್ದು, ಚಿತ್ರ ಹಾಗೂ ಪ್ರಿಯಾ ಹಿಮೇಶ್ ಅವರ ಸ್ವರಗಳಲ್ಲಿ

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 3 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ ಸರಿಯಾಗಿ 4:12. ಪ್ರಿಯ ಶ್ರೋತೃಗಳೇ, ಇನ್ನು ಕೇಳಿ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು, ಅನುಭವ ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ.

0: ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ವಾಣಿಜ್ಯ ಪ್ರಕಟಣೆಗಳು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: The number you've dialed is currently busy. Kindly try.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
11: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
12: ಸಂಧ್ಯಾರತಿ. ಶ್ರೋತೃಗಳೇ,

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರಿಯ ಶ್ರೋತೃಗಳೇ, ಈಗ ಕೇಳಿ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಭಾರವೇನಿಲ್ಲ ಈ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಭಾರವೇನಿಲ್ಲ ಈ ಬದುಕು ಈ ಶೀರ್ಷಿಕೆಯ ಹಿಂದೆ ಹತ್ತು ಹಲವು ಕಥೆಗಳು ನಮಗೆ ತಿಳಿಯಬರುತ್ತೆ. ಆರಂಭದಲ್ಲಿ ಭಾರವೇನಿಲ್ಲ ಈ ಬದುಕು ಹೇಳುವ ರೀತಿಯಲ್ಲಿಯೂ ಕೂಡ ಒಂದು ಅಂಶ ಅಡಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಮರಕ್ಕೆ ಕಾಯಿ ಭಾರವಲ್ಲ, ತಾಯಿಗೆ ಮಕ್ಕಳು ಭಾರವಲ್ಲ, ಆದರೆ ಹಲವರಿಗೆ ಈ ಬದುಕೇ ಭಾರ. ಹಾಗಾಗಿ ನಮ್ಮ ಕವಿ ಸಾಹಿತಿಗಳು ಲೇಖನ ಬರೆಯುವಂತಹ ಸಂದರ್ಭದಲ್ಲಿ ಬರಹಗಾರರು ಚಿಂತನಕಾರರು ಒಂದು ಅಂಶವನ್ನು ಸ್ಪಷ್ಟಪಡಿಸುತ್ತಾರೆ. ಈ ಮಾನವ ಜನ್ಮ ವಿಶೇಷವಾದಂಥದ್ದು, ಅಪರೂಪದ

ಜನ್ಮ, ಲಕ್ಷಾಂತರ ಜನ್ಮಗಳನ್ನು ದಾಟಿ ಮನುಷ್ಯ ಜನ್ಮವನ್ನು ಆಧರಿಸಿ ಬಂದಿರುವಂತಹ ಈ ಮನುಷ್ಯ ಜನ್ಮವನ್ನು ಅಪರೂಪದ ಜನ್ಮ ಎಂದೇ ಪರಿಗಣಿಸಿ ಆನಂದದಿಂದ ಕಳೆಯಿರಿ ಅಂತ ಕಿವಿ ಮಾತುಗಳನ್ನು ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಭಾರವಾಗದಿರಲಿ ಭರವಸೆಯ ಬದುಕು ಅನ್ನುವಂತಹ ಮಾತು ನಮಗೆ ಆಕರ್ಷಣೆಯನ್ನು ತಂದು ಒಡ್ಡುತ್ತೆ. ಹಲವು ಅಭಿಪ್ರಾಯಗಳಲ್ಲಿ ನಾವು ಅನುಭವಿಗಳನ್ನು ಮಾತನಾಡಿಸಿದಾಗ ಅವರು ವ್ಯಕ್ತಪಡಿಸುವಂತಹ ಮಾತುಗಳಲ್ಲಿ ಅನುಭವದ ಪಾಕ ಅಡಗಿರುತ್ತೆ. ಅವರು ಕಷ್ಟಪಟ್ಟು ನಡೆದುಕೊಂಡಂತಹ, ಶ್ರಮಪಟ್ಟು ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ರೀತಿಯನ್ನು ಗಮನಿಸಿದಾಗ ಸಮಾಜಕ್ಕೆ ಒಂದು ಮಾದರಿಯಾಗಿ ಕಾಣುತ್ತಾರೆ ಅನ್ನುವುದು ಅಷ್ಟೇ ಸತ್ಯ. ಈ ಭಾರವೇನಿಲ್ಲ ಈ ಬದುಕು, ಈ ವಿನೂತನ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಿಮಗೆ ತಿಳಿಸುವ ಉದ್ದೇಶದಿಂದ ಆರಂಭದ

ರೀತಿಯನ್ನು ಗಮನಿಸಿದಾಗ ಸಮಾಜಕ್ಕೆ ಒಂದು ಮಾದರಿಯಾಗಿ ಕಾಣುತ್ತಾರೆ ಅನ್ನುವುದು ಅಷ್ಟೇ ಸತ್ಯ. ಈ ಭಾರವೇನಿಲ್ಲ ಈ ಬದುಕು ಈ ವಿನೂತನ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಿಮಗೆ ತಿಳಿಸುವ ಉದ್ದೇಶದಿಂದ ಆರಂಭದ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ನೀವು ಪಾಲ್ಗೊಳ್ಳಬಹುದು ಅನ್ನುವಂತಹ ಅಂಶವನ್ನು ಸ್ಪಷ್ಟಪಡಿಸಲಾಗುತ್ತೆ. ನೀವು ಕೂಡ ಒಂದು ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಆ ಬದುಕನ್ನು ಕಟ್ಟಿಕೊಳ್ಳುವ ಹಿಂದಿನ ಶ್ರಮದ ಬಗ್ಗೆ ನಿಮಗೆ ಮಾತ್ರ ತಿಳಿದಿರುತ್ತೆ. ಹಲವು ಹಿರಿಯರು ಹೇಳ್ತಾರೆ, ಒಂದು ಪಕ್ಷಿ ಮೊಟ್ಟೆಯನ್ನು ಇಟ್ಟು ಹೊರಗೆ ಬಂದಂತಹ ಪುಟ್ಟ ಪುಟ್ಟ ಮರಿಗಳನ್ನು ಸಾಕಿ ಸಲುಹಿದಾಗ ರೆಕ್ಕೆ ಬಂದ ತಕ್ಷಣ ಹಾರಿ ಹೋಗುತ್ತೆ. ಇದು ಸಹಜವಾಗಿ ಎಲ್ಲರಿಗೂ ತಿಳಿದು ಬಂದಂತಹ ಸಂಗತಿ. ನಮ್ಮ ಪಠ್ಯಗಳಲ್ಲಿ ನಾವು ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಹಾರುವಾಗ ಆ ಹಕ್ಕಿಗೆ ತಾಯಿಯ ಸಂಕಟ ತಿಳಿಯುವುದಿಲ್ಲ. ಆದರೆ ತಾಯಿಗೆ ರೆಕ್ಕೆ ಬಂದ ತಕ್ಷಣ ಪಕ್ಷಿ ಅಂದರೆ ಮರಿ ಹಾರುತ್ತೆ. ಹಾರಲಿ ಎಂದೇ ಸಾಕಿ ಸಲುಹಿದಾಗ ಕಷ್ಟವಾದರೂ ಸಹಿಸಿಕೊಳ್ಳುವಂತಹ ಗುಣವನ್ನು ತಾಯಿ ಪಕ್ಷಿ ಅನುಭವಿಸುತ್ತೆ. ಅದೇ ರೀತಿ ನಮ್ಮ ಮನುಷ್ಯರಲ್ಲಿಯೂ ಕೂಡ ಒಂದು ನೋವು ಸಂಕಟ ಇದ್ದೇ ಇರುತ್ತದೆ. ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಶಿಸ್ತಿನ ಜೀವನ ಇದ್ದರೆ ಮಾತ್ರ ಆ ಬದುಕು ಸುಂದರ ಬದುಕಾಗುತ್ತದೆ. ಸುತ್ತಮುತ್ತಲ ಪರಿಸರದಲ್ಲಿ ನಮ್ಮ ಬದುಕು ಎಲ್ಲೋ ಒಂದು ರೀತಿಯಲ್ಲಿ ಅಶಿಸ್ತಿನ ಭಾಗವಾಗಿ ಕಳೆದು ಹೋದಲ್ಲಿ ಆ ಜೀವದ ಅಂತ್ಯವನ್ನು ಕಣ್ಣಾರೆ ಕಾಣುವವರು ಸಮಾಜದ ಹಿರಿಯರು, ಕುಟುಂಬದ ಹಿರಿಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ನಾವು ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡೋಣ. ಭಾರವೇನಿಲ್ಲ ಈ ಬದುಕು ಈ ಕಾರ್ಯಕ್ರಮದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ವ್ಯಕ್ತಿಗಳು ಭಾಗವಹಿಸಬಹುದು. ಹಾಗೆಯೇ ನಿಮಗೆ ತಿಳಿದಿರುವಂತಹ ಸಂಗತಿಗಳನ್ನು ಪತ್ರದಲ್ಲಿ ಕೂಡ ವಿವರವಾಗಿ ಬರೆದು ಕಳುಹಿಸಬಹುದು. ಅದರಲ್ಲಿ ಭಾರವೇ ಈ ಬದುಕು, ಭಾರವೇ ಈ ಬದುಕು ಅಂತ ನೊಂದು ಕಣ್ಣೀರಾಗಿ ತಮ್ಮ ಜೀವನವನ್ನು ಜೀವವನ್ನು ಕಳೆದುಕೊಂಡುವಂತಹ ಹಲವು ಜೀವಗಳನ್ನು ರಕ್ಷಿಸುವಂತಹ ಪ್ರಯತ್ನ ಆ ಪತ್ರದಲ್ಲಿ ಅಡಗಿರಬೇಕು. ಅಂದರೆ ನಡೆದು ಬಂದ ಹಾದಿಯಲ್ಲಿ ಏನೆಲ್ಲ ಸವಾಲುಗಳು ಇರುತ್ತೆ ಅನ್ನುವಂತಹ ಸಂಗತಿಗಳನ್ನು ನೀವು ವಿವರವಾಗಿ ಬರೆದು ಕಳುಹಿಸಬಹುದು. ಹಾಗೆಯೇ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಳ್ಳುವಂತಹ ವ್ಯಕ್ತಿಗಳೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿಕೊಳ್ಳಬಹುದು. ಅಂದರೆ ಇದರಿಂದ ಸಮಾಜಕ್ಕೆ ಒಂದು ಸಂದೇಶ ಖಂಡಿತ ತಲುಪುತ್ತದೆ ಅಂತ ಹೇಳುವುದರಲ್ಲಿ ಅರ್ಥವಿದೆ. ಯಾವುದೇ ಒಂದು ಅನುಭವ ಅಂತ ಅಂದಾಗ ಸಾಧಾರಣ ವ್ಯಕ್ತಿಗಳಿಗೆ ಅದು ಅರ್ಥ ಆಗುವುದಿಲ್ಲ. ಆದರೆ ಆ ಅನುಭವದ ದಾರಿಯನ್ನು ಕಂಡುಕೊಂಡಾಗ ಮಾತ್ರ ಅವರಿಗೆ ಆ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ದಾರಿ ಆಗತ್ತೆ ಅಂತ ಹೇಳ್ತಾ ಬನ್ನಿ, ಒಂದು ಚಂದದ ಚಿತ್ರಗೀತೆಯನ್ನು ಕೇಳಿ ಬರೋಣ.

ಪ್ರೀತಿಯ ಶ್ರೋತೃಗಳೇ, ಮತ್ತೊಮ್ಮೆ ಭಾರವೇನಿಲ್ಲ ಈ ಬದುಕು, ವಿಶೇಷ ಅನುಭವಗಳನ್ನಾಧರಿಸಿದ, ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಬದುಕಲು ಹಲವು ದಾರಿಗಳಿವೆ ಅಂತ ಹಲವರು ಹೇಳ್ತಾರೆ. ದಾರಿ ಕಾಣುವುದು ಹೇಗೆ? ಅನುಭವದ ಮೂಲಕವೇ ಅಲ್ವೇ? ಹಾಗಾದರೆ ನಿಮ್ಮ ಬದುಕಿನ ದಾರಿ ಯಾವುದು? ಸ್ವಚ್ಛಂದದ ಬದುಕಿನಲ್ಲಿ ಒಂದು ಅರ್ಥ, ಒಂದು ನೀತಿ ಹುಟ್ಟುತ್ತೆ. ಒಂದು ಸರೋವರದಲ್ಲಿ ಒಂದು ಸುಂದರ ಕಮಲವನ್ನು ಕಂಡಾಗ ನಮ್ಮ ಮನಸ್ಸು ಹೇಗೆ ಅರಳುತ್ತೋ ಹಾಗೆ ಕಷ್ಟಪಟ್ಟು ಮೇಲೆ ಬಂದು ನಾನು ಕೂಡ ಬದುಕುವ ಛಲವನ್ನು ಹೊಂದಿ ಬದುಕನ್ನು ಸಾಗಿಸ್ತಾ ಇದ್ದೀನಿ, ನಾಲ್ಕು ಮಂದಿ ಸೈ ಎನಿಸುವ ಹಾಗೆ ನಾನು ಬದುಕುತ್ತಿದ್ದೇನೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಹತ್ತು ಹಲವು ಮಂದಿಯನ್ನು ನಾವು ಕಂಡಿದ್ದೇವೆ. ಇದರಲ್ಲಿ ಸ್ವಾಭಿಮಾನದ ಬದುಕು ವಿಶೇಷ ಮನ್ನಣೆಯನ್ನು ಪಡೆದಿದೆ ಜಗತ್ತಿನಲ್ಲಿ. ಈ ಸ್ವಾಭಿಮಾನ ಅನ್ನುವುದು ಅನುಭವಿಗಳಲ್ಲಿ

ಅಂತರಂಗದಲ್ಲಿ ಅಡಗಿರುವಂತಹ ವಿಶೇಷವಾದಂತಹ ಸಹಜ ಭಾವನೆ ಕೂಡ. ಅವರು ಎಂದೂ ಕೂಡ ತಲೆ ತಗ್ಗಿಸುವುದಿಲ್ಲ, ಅಂತಹ ಬದುಕನ್ನು ಕಟ್ಟಿಕೊಂಡಿರ್ತಾರೆ. ಹಗಲು ರಾತ್ರಿ ಶ್ರಮಪಟ್ಟು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಾಗ ಎಷ್ಟೆಲ್ಲ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಗಟ್ಟಿತನವನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಇನ್ನೊಬ್ಬರ ಮುಂದೆ ಕೈ ಚಾಚದೆ ತಾನು ಸಂಪಾದಿಸಿದ ಹಣದಿಂದ ಮಾತ್ರ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಂತಹ ಮಾತಿನಿಂದ ಪ್ರೇರಿತರಾಗಿ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಅವರಿಗೆ ಆಸೆಗಳು ಇರುವಂಥದ್ದು ಕಡಿಮೆ, ಕನಸುಗಳು ಇದ್ದರೂ ಕೂಡ ಅದನ್ನು ಸೀಮಿತಗೊಳಿಸ್ತಾರೆ. ಯಾಕಾಗಿ ಅಂತ ಹೇಳಿದ್ರೆ ಮಾಡುವಂತಹ ಸಾಲವನ್ನು ತೀರಿಸುವವರು ಕೂಡ ನಾವೇ ಎನ್ನುವಂತಹ ಸಂಗತಿಯನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಭಾರವೇನಿಲ್ಲ ಈ ಬದುಕು ಕಾರ್ಯಕ್ರಮದ ಬಗ್ಗೆ ಮತ್ತೆ ಮತ್ತೆ ಹೇಳುವಂತಹ ಆಸೆ ಹುಟ್ಟುತ್ತಾ ಇದೆ. ಅಂದರೆ ನೀವು ಪತ್ರವನ್ನು ಬರೀಬೇಕು, ಅನುಭವದ ದಾರಿಯನ್ನು ತೋರಿಸ್ಕೊಡಬೇಕು, ಕಷ್ಟದಲ್ಲಿರುವವರಿಗೆ ಸಂಗತಿಗಳ ಮುಖಾಂತರ, ಸಂದೇಶದ ಮುಖಾಂತರ ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡುವುದರಲ್ಲಿ ಒಂದು ನಿಸ್ವಾರ್ಥ ಸೇವೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಈಗ ನೀವು ಪತ್ರವನ್ನು ಬರೆದು ಯಾವ ವಿಳಾಸಕ್ಕೆ ಕಳುಹಿಸಬೇಕು ಅನ್ನುವುದು ಒಂದು ಕುತೂಹಲ. ನಿಲಯದ ನಿರ್ದೇಶಕರು ಭಾರವೇನಿಲ್ಲ ಈ ಬದುಕು ವಿಭಾಗ, ಆಕಾಶವಾಣಿ, ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಮತ್ತೊಮ್ಮೆ ವಿಳಾಸವನ್ನು ಹೇಳಲಾಗ್ತಾ ಇದೆ. ನಿಲಯದ ನಿರ್ದೇಶಕರು ಭಾರವೇನಿಲ್ಲ ಈ ಬದುಕು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ, ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಹಾಗಾದರೆ ನಿಮ್ಮ ಪತ್ರವನ್ನು ಆಕಾಶವಾಣಿ ಎಲ್ಲಿಯ ತನಕ ಸ್ವೀಕರಿಸುತ್ತೆ, ಅಂದರೆ ಕಡೆಯ ದಿನಾಂಕ ಯಾವುದು ಅಂತ ಕೂಡ ನಿಮಗೆ ಒಂದು ಸಣ್ಣ ಗೊಂದಲ. ಇಂದು 7ನೇ ತಾರೀಕು, ಮುಂದಿನ ಕಾರ್ಯಕ್ರಮ 14ನೇ ತಾರೀಕು ಸಂಜೆ 4 ಗಂಟೆಗೆ ಪ್ರಸಾರ ಆಗತ್ತೆ. ಹಾಗಾಗಿ ನಿಮ್ಮ ಪತ್ರಗಳು 12ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಆದಾಗ್ಯೂ ಕೂಡ 13ನೇ ತಾರೀಕು ಕೂಡ ನಿಮ್ಮ ಪತ್ರಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಅಂದ ಹಾಗೆ ಶ್ರೋತೃಗಳೇ, ಇದು ಪತ್ರ ಸಂಸ್ಕೃತಿಯ ಬಗ್ಗೆ ವಿಷಯ ಆಯಿತು. ಇನ್ನು ಸ್ವಾಭಿಮಾನದ ಬದುಕಿನ ಬಗ್ಗೆ ಒಂದು ಸಣ್ಣ ಘಟನೆಯನ್ನು ತಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದರೆ, ವೃದ್ಧ ದಂಪತಿಗಳು, ಆ ದಂಪತಿಗಳು ಒಂದು ಪುಟ್ಟ ಗುಡಿಸಿಲಿನಲ್ಲಿ ವಾಸ ಇರ್ತಾರೆ. ಪುರುಷ ಅಂದರೆ ಹಿರಿಯ ಅಜ್ಜ ಅಂದರೆ ಪತಿ ಪತ್ನಿಯನ್ನು ಸಾಕಬೇಕು, ಯಾರೂ ಕೂಡ ಇಲ್ಲ ಜೊತೆಯಲ್ಲಿ. ಅಂತಹವರು ಪಾರ್ಕ್ಗಳಿಗೆ ಹೋಗಿ ಒಂದು ಪುಟ್ಟ ಚೀಲದಲ್ಲಿ ಕಡಲೆಕಾಯಿಯನ್ನು ಮಾರುವಂತಹ ಕಾಯಕವನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಅವರಿಗೆ ನಿದ್ದೆ ಬರುತ್ತೆ. ಮರದ ಕೆಳಗಡೆ 5 ನಿಮಿಷಗಳ ಕಾಲ ಮಲ್ಕೊಳ್ಳೋಣ ಅಂತ ಬಿಸಿಲಿನ ದಗೆಯಲ್ಲಿ ಮಲಗಿರ್ತಾರೆ. ಒಂದು ಕಾಗೆ ಆ ಮರದ ಮೇಲೆ ಕುಳಿತು, ಅಂದರೆ ಕೊಂಬೆಯ ಮೇಲೆ ಕುಳಿತಾಗ ಒಂದು ದಪ್ಪನೆಯ ಕೊಂಬೆ ಅವರ ಕಣ್ಣಿನ ಮೇಲೆ ಬೀಳುತ್ತೆ, ಕಣ್ಣು ಪೂರಾ ಒಡೆದು ಹೋಗುತ್ತೆ. ಆ ಸಂದರ್ಭದಲ್ಲಿ ಪಾರ್ಕಲ್ಲಿ ಇದ್ದಂತಹ ಹಲವು ಯುವಕ ಯುವತಿಯರು ಆ ಅಜ್ಜನನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಒಂದು ಕಣ್ಣು ದೃಷ್ಟಿಯನ್ನು ಕಳೆದುಕೊಂಡಿರುತ್ತೆ. ಆದಾಗ್ಯೂ ಕೂಡ ಅವರು ಚೇತರಿಸಿಕೊಂಡು ಮತ್ತೆ ಅದೇ ಕಾಯಕದಲ್ಲಿ ತಮ್ಮ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಯಾಕಾಗಿ ಅಂತ ಕೇಳಿದಾಗ ಅವರು ಹೇಳುವಂತಹದ್ದು, ಪತ್ನಿಯನ್ನು ಸಾಕುವಂತಹ ಕರ್ತವ್ಯ ನನ್ನದು, ಜವಾಬ್ದಾರಿ ನನ್ನದು, ಮತ್ತು ನಾವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಎಂದೂ ಕೂಡ ಬರಬಾರದು, ನಾವು ಸೋಲಬಾರದು, ಸೋಲದ ಬದುಕು ನನ್ನದಾಗಬೇಕು ಅಂತ 80ರ ಹರೆಯದಲ್ಲಿ ಅವರು ಆ ರೀತಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಸಮಾಜ ಅವರನ್ನು ಶ್ಲಾಘನೆ ಮಾಡಲೇಬೇಕಾಗತ್ತೆ. ಬನ್ನಿ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

0: ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಕಲ್ಪನಾಲೋಕದೊಳಗೊಂದು ಸುತ್ತು ಅಂತ ಹಲವರು ಹೇಳ್ತಾರೆ. ಕಲ್ಪನಾಲೋಕದಲ್ಲಿ ನಾವು ರೆಕ್ಕೆಗಳನ್ನು ಕಟ್ಟಿ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂತ ಸುಲಭವಾಗಿ ಹೇಳಬಹುದು, ಆದರೆ ಅದು ಬದುಕಲ್ಲ ಅಂತ ಹಿರಿಯರು ಹೇಳ್ತಾರೆ. ತಾನು ಎಷ್ಟರ ಮಟ್ಟಿಗೆ ಶ್ರಮಪಟ್ಟು ಬದುಕಿ ಸಮಾಜದಲ್ಲಿ ಒಂದು ಮಾದರಿಯಾಗಿ ಕಾಣಿಸಿಕೊಳ್ಳುತ್ತಾನೋ ಆಗ ಅದು ನಿಜವಾದ ಬದುಕು, ಅದನ್ನು ಹೆಚ್ಚು ಜನ ಆಶ್ರಯಿಸ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದು ಅಭಿಪ್ರಾಯ. ಅಂದಹಾಗೆ ಈ ಕಾರ್ಯಕ್ರಮದ ಮುಖ್ಯ ವಿಶೇಷತೆ ಏನು ಅನ್ನೋದು ಈಗಾಗಲೇ ನಿಮಗೆ ಒಂದು ಚಿತ್ರಣ ಗೊತ್ತಿದೆ. ಬದುಕಲು ಹಲವು ದಾರಿಗಳಿವೆ. ಆ ದಾರಿಗಳನ್ನು ನೀವು ಪತ್ರದಲ್ಲಿ ಬರೆದು ನೊಂದವರಿಗೆ, ಕಣ್ಣೀರಾಗುವವರಿಗೆ ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಉದ್ದೇಶದಿಂದ ಭಾರವೇನಿಲ್ಲ ಈ ಬದುಕು ಎನ್ನುವಂತಹ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿ ಆರಂಭ ಮಾಡಿದೆ. ಪತ್ರವನ್ನೂ ಕೂಡ ಬರೆಯಬಹುದು, ಅಥವಾ ಆಕಾಶವಾಣಿಯ ಕೇಂದ್ರಕ್ಕೆ ರಜೆಯ ದಿನಗಳನ್ನು ಹೊರತುಪಡಿಸಿ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಯನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಸುಂದರ ವಾಕ್ಯವನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದೇನಿದ್ದರೂ ಜೀವಿತಾವಧಿಯಲ್ಲಿ ನಾವು ಮಾಡಿದಂತಹ ಉತ್ತಮ ಕೆಲಸಗಳು ಅನ್ನುವುದು ಒಂದು ಮಾತಾದರೆ, ರಾಮಕೃಷ್ಣ ಪರಮಹಂಸರ ಮಾತೊಂದಿದೆ, ನಿರುತ್ಸಾಹವನ್ನು ನಿಮ್ಮ ಹೃದಯ ಪ್ರವೇಶಿಸಲು ಬಿಡಬೇಡಿ. ಹತಾಶೆ ನಮ್ಮ ಪ್ರಗತಿಯ ದೊಡ್ಡ ಶತ್ರು. ಒಬ್ಬ ಮನುಷ್ಯನು ತಾನು ಏನಾಗಿದ್ದೇನೆಂದು ಭಾವಿಸುತ್ತಾನೋ ಅವನು ವಾಸ್ತವವಾಗಿ ಅದೇ ಆಗುತ್ತಾನೆ ಅಂತ. ದಿನನಿತ್ಯದ ಅಂದರೆ ದೈನಂದಿನ ಬದುಕಿನಲ್ಲಿ ನಾವು ತಿನ್ನುವ ಅನ್ನಕ್ಕೆ ಎಷ್ಟು ಶ್ರಮವನ್ನು ಅಂದರೆ ಶ್ರಮದ ಫಲವನ್ನು ಕೃತಜ್ಞತೆಯ ಪೂರ್ವಕವಾಗಿ ನಾವು ಕೊಡುತ್ತೇವೆ ಅನ್ನೋದು ಕೂಡ ಪ್ರತಿದಿನದ ಬದುಕಿನಲ್ಲಿ ನಾವು ನಮನಗಳನ್ನು ಸಲ್ಲಿಸಿ ಆ ದಿನವನ್ನು ಕಳೆಯಬೇಕು ಅಂತ ಅನುಭವಿಗಳು ಹೇಳ್ತಾರೆ. ಇಂತಹ ಅನುಭವ ನಿಮ್ಮಲ್ಲಿ ನೂರಾರು ಸಾವಿರಾರು ಭಾವನೆಗಳು ಇರಬಹುದು. ಅಂತಹ ಅನುಭವಗಳನ್ನು ನೀವು ಬರೆದು ಕಳುಹಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಭಿಪ್ರಾಯವನ್ನು ಆಧರಿಸಿದ ಭಾರವೇನಿಲ್ಲ ಈ ಬದುಕು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ಇದುವರೆಗೆ ಭಾರವೇನಿಲ್ಲ ಈ ಬದುಕು ಅನುಭವ ಅಭಿಪ್ರಾಯಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 4:32:19. ಪ್ರಿಯ ಶ್ರೋತೃಗಳೇ, ಇನ್ನು ಕೇಳಿ ಭಾವಗೀತೆಗಳು. ಮೊದಲಿಗೆ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
1: ಮನೆಯ ಹೆಸರು ಬೆಳೆಸಿ ಕಷ್ಟವನ್ನು ಸಹಿಸಿದೆ.
0: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
2: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಬ್ಬ.
0: ಬೆಳ್ಳಿ ಬಟ್ಟಲು
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 4:44:15. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ನಾನ್ ಹುಟ್ಟಿದ್ ದೊಡ್ರಲ್ಲಿ ನಾನ್ ಬೆಳೆದದ್ ಬ್ಯಾಡ್ರಲ್ಲಿ, ಟಿಪಿ ಕೈಲಾಸಂ ಅವರ ರಚನೆಯಲ್ಲಿ.

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ ಪ್ರಿಯ ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಒಲಿದಿಹೆ ನಾ ಬೆಳೆದಿಂಗಳಿಗೆ ಪಲ್ಲವಿ ಹಾಗೂ ದಿವ್ಯಾ ರಾಘವನ್ ಅವರ ಧ್ವನಿಯಲ್ಲಿ, ರಚನೆ ಪೂತಿ ನರಸಿಂಹಾಚಾರ್ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಂತ ಶಿಶುನಾಳ ಶರೀಫರ ತತ್ವಪದ. ನೀ ಮಾಡುವೆ ಎಂದರ ಯಾರ್ ಬ್ಯಾಡಂತಾರ. ಸಂಗೀತ ಕಟ್ಟಿ ಅವರ ಹಾಡುಗಾರಿಕೆಯಲ್ಲಿ

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 5:16.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
3: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: The number you've dialed is currently busy. Kindly try after the tone. ಎಷ್ಟೊತ್ತಿನಿಂದ ಕಾಲ್
6: ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವ ಕನ್ಸಿಡರ್ ಮಾಡಬೇಕು?
9: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇರುವಾಗ, ಈಗ ಸೀಮಿನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ಇವನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದೀಸ್ ಆರ್ ದಿ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು, ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಆತ್ಮೀಯ ಕೇಳುಗರೆ, ನಿಮ್ಮ

ಹೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

ಆಕಾಶವಾಣಿ ಮಡಿಕೇರಿ. ಸಮಯ ಈಗ 5:03:35. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುರಗದ್ದೆ. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಸಂಧ್ಯಾರತಿ, ಚಲನಚಿತ್ರ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ಸಂಧ್ಯಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶ್ರೀ ಚೌಡೇಶ್ವರಿ ಮಹಿಮೆ ಚಿತ್ರದ ಗೀತೆ, ರಚನೆ ಎಂ ರಾಮಣ್ಣ, ಸಂಗೀತ ನೀಡಿದ್ದಾರೆ ಲಕ್ಷ್ಮೀನಾರಾಯಣ ಗುಚ್ಚಿ, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ.

ನಾನು ನನ್ನ ಹೆಂಡತಿರೋ ಚಿತ್ರದಾಗಿದ್ದೆ. ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ರವಿ ಮಾಮಾ ಚಿತ್ರದ ಗೀತೆ ರಚನೆ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ಚೈತನ್ಯ, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಮತ್ತು ಚಿತ್ರ.

0: ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಕೇಳುಗರೆ, ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಮುಂದೆ ಅಭಿಮನ್ಯು ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಕೆಲವರೇ, ಸಮಯ ಈಗ 5:32. ನೀವು ಕೇಳ್ತಾ ಇದ್ದೀರಿ ಸಂಧ್ಯಾರತಿ ಕಾರ್ಯಕ್ರಮ. ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಮುಂದೆ ಭೂತಯ್ಯನ ಮಕ್ಕಳು ಚಿತ್ರದ ಗೀತೆ, ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಮೊನಾಲಿಸಾ ಚಿತ್ರದ ಗೀತೆ ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ವಲೀಶಾ ಸಂದೀಪ್, ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ರಾಜೇಶ್ ಕೃಷ್ಣನ್.

ಸಂಧ್ಯಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ಓಂಕಾರ ಚಿತ್ರದ ಗೀತೆ ರಚನೆ ಕವಿರಾಜ್, ಸಂಗೀತ ನೀಡಿದ್ದಾರೆ ಗುರುಕಿರಣ್, ಹಾಡಿದ್ದಾರೆ ಚೈತ್ರ ಮತ್ತು ಗುರುಕಿರಣ್.

ಕಿರುಗುರೇದು ಬರಗೆ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಂಧ್ಯಾರತಿ ಪ್ರಸಾರವಾಯಿತು.

ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:10 ಗೀತಾ ಸುದೆ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ, 8:30 ಗಜಲ್ಸ್, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ, ಕ್ರೀಡಾಲಹರಿ, ಏಷ್ಯನ್ ಗೇಮ್ಸ್ 2026 ವಾರದ ವರದಿ, ಗಿರೀಶ್ ದೊಡ್ಡಮನೆಯವರಿಂದ. 10:00 ನಮ್ಮ ನಿಲಯದಿಂದ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಗೀತ್ ಗಾತ್ ಚಲ್.

ಪ್ರಿಯರೇ, ಗಮನಿಸಿ, ಇಂದು ರಾತ್ರಿ 8:10 ಇಂಡಿಯನ್ ಏರ್ಫೋರ್ಸ್ನ 94ನೇ ವಾರ್ಷಿಕೋತ್ಸವದ ಸಂದರ್ಭ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅವರಿಂದ ಸಂದೇಶವಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, 6:11 ಉದಯರಾಗ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಎಸ್ ವಿ ಪಾಟೀಲ್ ಗುಂಡೂರ್, 6:35 ರೈತರಿಗೆ ಸಲಹೆ, 6:40 ಭಾವಲಹರಿ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಮಾತ್ಮಾತಲ್ಲಿ ವಾರದ ಚರ್ಚೆ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಮಾದೇಟಿರ ಬೆಳ್ಳಿಯಪ್ಪ. ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. 9:05 ಭಾವಗೀತೆ, 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗಾನ ಭಜಾನ, 11:00 ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ ನಿರ್ವಹಣೆ.

0: ಎಂ ಶಕುಂತಲಾ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಬಂಧ ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವ್ಯ ಹೆಚ್ ಯು ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪ್ರಸ್ತುತಿ ಯೋಗೇಶ್ ಎಂಎನ್ ಹಿರಿಯ ಪತ್ರಕರ್ತರು. 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ಭಕ್ತಿಗೀತೆಗಳು. 5:00 ಕಾರ್ಯಕ್ರಮ ಸಂಧ್ಯಾರತಿ. 6:10 ಗೀತಸುಧೆ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಮಡಿಕೇರಿ ತಾಲೂಕು ನರೇಂದ್ರ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಹೆಫ್ ತಳವಾರ್. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಅಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾಂಡ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಕೊಡಬಸಿರಿ ಪೊಂಬಳಿಚ ಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳೆಯಾಡ ದಿವ್ಯಾ ಮಂದಪ್ಪ. 9:30 ಬೆಂಗಳೂರು ಕೇಂದ್ರದಿಂದ ನಾಟಕ. 8:00 ಮೂಲ ಕಥೆ ತ್ರಿವೇಣಿ ಬಾನುಲಿಗೆ ಎಚ್ಎಸ್ ಪಾರ್ವತಿ ನಿರ್ದೇಶನ ಉದಯಾದ್ರಿ. 10:00 ಕಾಡುವ ಹಾಡುಗಳು. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಸಮಯ ಈಗ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: The news read by Vasa Williams. Prime Minister Narendra Modi has interacted with Global System for Mobile Communications Association GSMA board members at Seva Teerth in New Delhi ahead of the India Mobile Congress IMC 2026. GSMA is a global organization unifying the mobile ecosystem, representing mobile operators and organizations across the mobile ecosystem and adjacent industries. During the interaction, the Prime Minister emphasized that technology must become a tool for inclusive and sustainable development. He stressed that democratization of technology is essential to ensure that no section of society is left behind. Prime Minister Narendra Modi has said India will definitely fulfill its dream of becoming a developed nation by 2047 through visionary policies and hard work. Addressing the Vikasit Bharat Sankalp Sabha in New Delhi today, Mr. Modi said the present government's policy focuses on solutions for all citizens. He said India, once associated with discussions on policy paralysis, is now increasingly being discussed for its growing strength and resilience. He said over the past 12 years, the situation has changed completely. Mr. Modi noted that earlier efforts were made to increase imports, while today India is setting new export records. He said the decade from 2015 to 2025 witnessed the highest sustained agricultural growth since independence, surpassing all previous records. Mr. Modi said, such transformation is possible when the intent is clear and policies are well defined.
2: देश ने मुझे बहुत कुछ दिया है, इसलिए देश के लिए मेरा दायित्व भी सबसे अधिक है और मैं हृदय से ये मानता हूं कि देश के हर नागरिक का मुझ पर सबसे बड़ा हक है। ये 25 वर्ष का जनविश्वास बहुत बड़ी पूंजी है और ये पूंजी देश की है। मां भारती की हर संतान इस पूंजी की अधिकारी है।
1: Prime Minister Narendra Modi has completed 25 years of continuous public service as head of government. On the occasion, Home Minister Amit Shah hailed the completion of 25 years of Prime Minister Narendra Modi's public service and described it as a golden and historic day. Addressing the Vikasit Bharat Sankalp Sabha Seva Jyoti Yatra in Gurugram today, he stated that under Prime Minister Modi's leadership, significant work was accomplished, including the abrogation of Article 370, the elimination of Naxalism, and the elevation of the country's infrastructure to the highest level. He mentioned that as part of this campaign, torchlight processions are being organized, during which young people will take

0: ಆಕಾಶವಾಣಿ ಮಡಿಕೇರಿ ಕೇಳುವೆ ಸಮಯ ಈಗ 6:10:20. ಇನ್ನು ಮುಂದೆ ಜಾಹೀರಾತು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
9: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
14: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
15: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
16: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
17: ಒಂದು ನಿಮಿಷ ಇಲ್ಲಿ ಕೇಳಿ.

0: ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. ಎಸ್ಬಿಐನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
8: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
8: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
10: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
14: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
15: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನಾ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್.

0: ಬ್ಯಾಂಕ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬೇ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. ಎಸ್ಬಿಐ ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಪಪ್ಪ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ. ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
5: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
1: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
5: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
6: ಜಾಹೀರಾತುಗಳು ಪ್ರಸಾರವಾದವು.

ಗೆಳೆಯರೇ, ಸಮಯ ಈಗ 6:21. ಇನ್ನು ಮುಂದೆ ಗೀತಾ ಸುದೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ. ಮೊದಲಿಗೆ ಪುರಂದರದಾಸರ ಕೃತಿ ಹಾಡಿದ್ದಾರೆ ಸದಾಶಿವ ಪಾಟೀಲ್.

0: ಕೇಳಿದರೆ ಇದುವರೆಗೆ ಗೀತಾ ಸುದೈ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಸಮಯ ಈಗ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮಲ್ಲಿ ಆನೆ ಡಾಕ್ಟರ್ಗಳಿದ್ದಾರೆ, ಆದರೆ ಆನೆನೇ ಡಾಕ್ಟರ್ ಅನ್ನೋದು ಮಾತ್ರ ಪರಮ ಕುತೂಹಲದ ವಿಚಾರ. ಕಾಡಲ್ಲಿರೋ ಆನೆಗಳಿಗೆ ಆರೋಗ್ಯ ಕೆಟ್ಟರೆ ಮೈಸೂರಿಂದ ಡಾಕ್ಟರ್ ಕರೆಸಕ್ಕಾಗತ್ತಾ, ಅಥವಾ ಬನ್ನೇರ್ಘಟ್ಟದಿಂದ ಬನ್ನಿ ಅಂತ ಹೇಳಕ್ಕಾಗತ್ತಾ? ಪಾಪ, ಆವಾಗ ಆ ಆನೆಗಳೇ ಡಾಕ್ಟರ್ ಆಗತ್ವೆ. ಇವು ಬಿಳಿ ಕೋಟು ಸ್ಟೆಥಾಸ್ಕೋಪ್ ಹಿಡಿಯಲ್ಲ ಅಷ್ಟೇ, ಆದ್ರೆ ಸೊಂಡ್ಲಿಂದಲೇ ಯಾವ್ಯಾವ ರೋಗಕ್ಕೆ ಏನೇನ್ ಮದ್ದು ಅಂತ ಲೆಕ್ಕ ಹಾಕೊಂಡು ಔಷಧಿ ಸಸ್ಯಗಳನ್ನ ತಿಂತಾ ಹೋಗುತ್ತವೆ. ಅಂದ್ರೆ ಆನೆ ಒಳಗೆ ಒಬ್ಬ ಅಳಲೆ ಕೈ ಪಂಡಿತ ಇದ್ದಾನೆ ಅಂತಾಯ್ತು. ಕರಿಮತಿ ಮರ ನೋಡಿದ್ರೆ ಸಾಕು, ಹೆಣ್ಣಾನೆ ಮುಖ ಅರಳ್ ಬಿಡತ್ತೆ. ಯಾಕಂದ್ರೆ ತಾನ್ ಗರ್ಭಿಣಿ ಆದ್ರೆ ಹೆರಿಗೆ ನೋವನ್ನ ಕಡಿಮೆ ಮಾಡೋ ತಾಕತ್ತು ಇದಕ್ಕಿದೆ ಅನ್ನೋದು ಗೊತ್ತು. ಹೆರಿಗೆ ಸಮಯ ಹತ್ತಿರ ಬರ್ತಾ ಇದ್ದಂಗೆ ಕಾಡಲ್ಲಿ ಮತ್ತಿ ಮರವನ್ನ ಹುಡ್ಕೊಂಡು ಹೋಗಿ ತೊಗಟಿನ ಬಿಡಿಸಿ ಬಿಡಿಸಿ ತಿನ್ನೋದು ಇದೇ ಕಾರಣಕ್ಕೆ. ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಹೆರಿಗೆ ಸಮಯದಲ್ಲಿ ಆಗೋ ಬಿಪಿ ಏರುಪೇರು ತಹಬಂದಿಗೆ ತರುತ್ತಂತೆ. ಮುಖ್ಯವಾಗಿ ರಕ್ತಸ್ರಾವ ನಿಲ್ಲಿಸೋ ತಾಕತ್ತು ಮತ್ತಿ ತೊಗಟೆಗಿದೆ. ಆನೆಗಳು ಆಗಾಗ ಕಾಡಲ್ಲಿರೋ ಕಾರೆಗಿಡ, ತಾಳೆ ಜಾತಿಯ ಸಸ್ಯಗಳನ್ನ ತಿಂತಾನೆ ಇರ್ತವೆ. ಹೊಟ್ಟೆ ಸಮಸ್ಯೆ ಇದ್ರೆ, ಅಜೀರ್ಣ ಆದ್ರೆ, ಅದೇ ನಾವು ಗ್ಯಾಸ್ಟಿಕ್ ಅಂತೀವಲ್ಲ, ಅದಕ್ಕೆಲ್ಲ ಕಾರೆಗಿಡ ಬೆಸ್ಟ್ ಮೆಡಿಸಿನ್. ಈ ಆನೆಗೆ ಇವೆಲ್ಲ ಅದ್ಯಾರು ಹೇಳಿದ್ರೋ ಏನೋ, ಆನೆಗಳು ಬೇವನ್ನ ತಿನ್ನೋದಿಲ್ಲ, ಆದ್ರೆ ಮರ ಎಲೆಗಳಿಗೆ ಮೈ ಉಜ್ಜೋದೋ, ಎಲೆಗಳನ್ನ ಕಿತ್ಕೊಂಡು ಸೊಂಡ್ಲಲ್ಲಿ ಮೈಗೆ ಹೊಡ್ಕೊಳ್ತಾ ಇರುತ್ತವೆ. ಇದಕ್ಕೆ ಕಾರಣ ಏನಂದ್ರೆ, ದೇಹದ ಯಾವುದಾದರೂ ಭಾಗಕ್ಕೆ ಹುಮ್ಮಿ ಏನಾದರೂ ಆಗಿದ್ರೆ ಬೇವಿನ ಎಲೆ ಬೇಗ ಒಣಗಿಸುತ್ತೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರೋದ್ರಿಂದ ಅಲರ್ಜಿ ಆಗಲ್ಲ. ಆನೆಗಳಿಗೆ ಸುಸ್ತಾದ್ರೆ ಸಾಕು, ನೆಲ್ಲಿ ಮರಗಳು ಕೆಳಗ್ ಹೋಗಿ ನಿಂತ್ ಬಿಡ್ತವೆ. ನೆಲ್ಲಿ ಎಲೆ ಕಾಯಿಗಳು ಹುಳಿಯೋ ಹುಳಿ. ಇದರಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇರೋ ಸುಸ್ತು ಹೋಗುತ್ತೆ, ಬರೋ ಸುಸ್ತು ಕಡಿಮೆಯಾಗುತ್ತೆ ಅನ್ನೋದೆಲ್ಲ ಆನೆಗಳಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತು. ಅರಳಿ ಮರದ ತೊಗಟೆ ಅಂದ್ರೆ ಇವಕ್ಕೇನೋ ಪ್ರೀತಿ. ಇದು ಆನೆಗಳ ಲಂಗ್ಸ್ಗೆ ಬಹಳ ಒಳ್ಳೇದು, ತುರಿಕೆ ಬರದಂತೆ ನೋಡ್ಕೊಳ್ಳುತ್ತೆ. ಕಾಡು ಆಲ್ಮರದ ತೊಗಟೆ ತಿನ್ನೋದ್ರಿಂದ ಒಸಡು ದಂತಗಳು ಗಟ್ಟಿಮುಟ್ಟಾಗಿರುತ್ತೆ, ಅತಿಸಾರ ಬೇದಿಗೆ ಬ್ರೇಕ್ ಹಾಕುತ್ತೆ. ಆನೆಗಳಿಗೆ ಇವನ್ನೆಲ್ಲ ಯಾರು ಹೋಗಿ ಕಾಡಲ್ ಪಾಠ ಮಾಡಿದ್ರೋಪ್ಪ? ಒಟ್ನಲ್ಲಿ ಕೋಟ್ ಇಲ್ಲದೇ ಇರೋ ಡಾಕ್ಟರ್ ಆನೆ ಒಳಗೊಬ್ಬ ಇದ್ದಾನೆ ಅನ್ನೋದನ್ನ ನಮ್ಮ ಐಎಎಸ್ಸಿ ಆನೆ ಸಂಶೋಧಕರಾದ ಸುಕುಮಾರ್ ಕಂಡು ಹಿಡಿದ್ಬಿಟ್ಟಿದ್ದಾರೆ. ಮೈಸೂರಿಗೆ ಬಂದಿವೆಯಲ್ಲ ಆನೆಗಳು, ಅವಕ್ಕೆ ನಮ್ಮ ಮಾವುತರು ಹುಷಾರ್ ತಪ್ಪಿದ್ರೆ ಔಷಧಿ ಮುದ್ದೆ ಕೊಡ್ತಾರೆ. ಅದರಲ್ಲಿ ರಾಗಿ ಹಿಟ್ಟು, ಬೆಲ್ಲ, ಒಣ ಹುಣಸೆ ಹಣ್ಣು, ಕಲ್ಲುಪ್ಪು, ಶುಂಠಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇರುತ್ತೆ. ಗಾಯ ಆಗಿದ್ರೆ ಹಸಿ ಅರಿಶಿನ, ಕಹಿ ಬೇವಿನ ಎಲೆಗಳು ಮತ್ತು ಸಾಸಿವೆ ಎಣ್ಣೆಯನ್ನ ಒಟ್ಟಿಗೆ ಅರೆದು ಬಿಸಿ ಮಾಡಿ ಗಾಯದ ಮೇಲೆ ದಪ್ಪಕ್ಕೆ ಲೇಪಿಸ್ತಾರೆ. ಪಾಪ, ಕಾಡನೆಗೆ ಹೀಗೆಲ್ಲ ಉಪಚಾರ ಯಾರ್ ಮಾಡ್ತಾರ ಹೇಳಿ? ಇವಾಗೇನು ಕಂಪ್ಯೂಟರ್ಗಳಿವೆ, ಪ್ರೋಗ್ರಾಮ್ಗಳು ರೆಡಿ ಆಗಿವೆ, ಜಾಮಿಟ್ರಿ ಕೈಯಲ್ಲಿದೆ, ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಜಾಮಿಟ್ರಿಗಳನ್ನ ಹಾಕಬಹುದು ಅಂತ ಇಟ್ಕೊಳ್ಳಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಹಿರೀಕರು ಶ್ರೀಯಂತ್ರ ಅಂತ ಹಾಕೋರು. ಇದನ್ನ ಕೇವಲ ಧಾರ್ಮಿಕ ಆಯಾಮದಲ್ಲಿ ಮಾತ್ರ ನೋಡಬಾರ್ದು, ಇದರ ಹಿಂದೆ ಬಹುದೊಡ್ಡ ಗಣಿತವಿದೆ. ಶ್ರೀಯಂತ್ರದ ಮಧ್ಯಭಾಗದಲ್ಲಿ 9 ತ್ರಿಕೋನಗಳು ಒಂದನ್ನೊಂದು ಛೇದಿಸ್ತವೆ. ಇವುಗಳಲ್ಲಿ 5 ತ್ರಿಕೋನಗಳು ಕೆಳಮುಖವಾಗಿ ಮತ್ತು 4 ತ್ರಿಕೋನಗಳು ಮೇಲ್ಮುಖವಾಗಿ ಇರುತ್ತವೆ. ಇವುಗಳು ಪರಸ್ಪರ ಛೇದಿಸೋದ್ರಿಂದ ಒಟ್ಟು 43 ಸಣ್ಣ ತ್ರಿಕೋನಗಳು ಸೃಷ್ಟಿಯಾಗುತ್ತವೆ. ಗೆರೆಗಳೊಂದಿಗೆ ಬಿಂದುಗಳು ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಚೂರು ಹಾಗೂ ಹೀಗೂ ಆದ್ರೆ ಆಯಾ ತಪ್ಪಿದಂತೆ. ಇದನ್ನ ಗಣಿತದಲ್ಲಿ ಸಮದ್ವಿಬಾಹು ತ್ರಿಕೋನ ಸಂಕೀರ್ಣ ಜಾಲ ಅಂತಾರೆ. ಕುತೂಹಲ ಇರೋದು ಇಲ್ಲಿ. ಸಂಶೋಧನೆಗಳ ಪ್ರಕಾರ ಶ್ರೀಯಂತ್ರದ ರಚನೆಯಲ್ಲಿ ಸುವರ್ಣ ಅನುಪಾತ 1.618 ಇದೆಯಂತೆ. ಪ್ರಕೃತಿಯಲ್ಲಿರೋ ಸುಂದರವಾದ ವಸ್ತುಗಳು ಅಂದ್ರೆ ಹೂವು, ಗ್ಯಾಲಕ್ಸಿಗಳು ಅಷ್ಟೇ ಅಲ್ಲ.

0: ವಿಶ್ವದ ಅತ್ಯುತ್ತಮ ವಾಸ್ತುಶಿಲ್ಪಗಳು ಇಷ್ಟೇ ಅನುಪಾತದಲ್ಲಿರುತ್ತಂತೆ. ಶ್ರೀಯಂತ್ರದ ಕೋನಗಳು ಇದೇ ಅನುಪಾತದಲ್ಲೇ ಇರೋದ್ರಿಂದ ಯಂತ್ರ ನೋಡಿದ್ರೆ ಮನಸ್ಸಲ್ಲಿ ಬರೋ ಫೀಲೇ ಬೇರೆ. ಸಂಗೀತದಲ್ಲೂ ಗಣಿತ, ಭಕ್ತಿಯಲ್ಲೂ ಗಣಿತ. ನಮ್ಮ ಹಿಂದಿನವ್ರ ತಲೆನೆ ತಲೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಕೈಗಾರಿಕಾ ವಾಣಿಜ್ಯ ಬ್ಯಾಂಕ್ ಹೊಂದಿದೆ. ಪ್ರತಿದಿನ ಬೆಳಗ್ಗೆ ಆದ್ರೆ ಸಾಕು, ನೂರಾರು ಜನ ಈ ಬ್ಯಾಂಕಿನ ಮುಂದೆ ನಿಂತು ನೋಡ್ತಾ ಇರ್ತಾರೆ. ಹಾಗಂತ ಇವ್ರ್ಯಾರು ಬ್ಯಾಂಕಲ್ಲಿ ವ್ಯವಹಾರ ಮಾಡೋಕ್ ಬಂದವರಲ್ಲ, ಬದಲಿಗೆ ಈ ಬ್ಯಾಂಕ್ ಬಾಗಿಲು ಹೇಗೆ ತೆಗೆಯುತ್ತೆ ಅಂತ ನೋಡೋಕ್ ಬಂದವರು. ಹೌದೌದು, ಈ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕಿಂತ ಬಾಗಿಲಿಂದ ಬಹಳ ಹೌದೌದು ಈ ಬ್ಯಾಂಕು ವ್ಯವಹಾರ ಮಾಡೋಕ್ಕಿಂತ ಬಾಗಿಲಿಂದಾನೇ ಬಹಳ ಹೆಸರಾಗಿದೆ. ವಿಶಿಷ್ಟ ಶೈಲಿ, ಐತಿಹಾಸಿಕ ಬಾಗಿಲು. ಸುಮಾರು 100 ವರ್ಷದ ಹಿಂದೆನೆ ಇಂಥದೊಂದು ಅದ್ಭುತ ದಿಡ್ಡಿ ಬಾಗಿಲು ತಯಾರು ಮಾಡಿದ್ದಾರೆ. ಬಾಗಿಲು 30 ಅಡಿ ಉದ್ದ, 15 ಅಡಿ ಅಗಲ ಇದೆ. ಬೆಳಗ್ಗೆ ಉದ್ಯೋಗಿಗಳು ಬಂದು ನಿಂತ್ಕೊಂಡ್ರೆ ಸಾಕು, ಬಾಗಿಲು ಮೇಲಿಂದ ನೆಲದಾಳಕ್ಕೆ ಇಳಿದು ದಾರಿ ಮಾಡಿಕೊಡುತ್ತೆ. ಸಂಜೆ ಬ್ಯಾಂಕ್ ಕೆಲಸ ಮುಗಿದ ಮೇಲೆ ನೆಲದಿಂದ ಎದ್ದು ಬಾಗಿಲು ಹಾಕೊಳ್ಳುತ್ತೆ. ಬ್ಯಾಂಕ್ ಬಾಗಿಲ ತೂಕ 4,000 ಟನ್ ಇದೆಯಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35.
2: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
3: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
2: ವಾರದ ಚರ್ಚೆ ಮಾತ್ ಮಾತಲ್ಲಿ.
3: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮೂಲಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
6: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
5: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
6: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಈಗ 6:32 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
7: ज्यादा बोनस अपनों के लिए सबसे सही आरटीएलआई, इससे बेहतर कुछ नहीं.
8: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस. आरटीएलआई की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या इंडिया पोस्ट.gov.in पर लॉग ऑन करें.
9: शुरू ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 7, 2237048 8, 2237049 9 STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆ.

ಸಿದ್ಧವಾಗಿದ್ಯ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಎಂಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ವಿಂಗಡಣೆ ಮೀಸಲು ಕಾರ್ಯಗಳು ಪೂರ್ಣಗೊಂಡಿದ್ದು ನಾಳೆಯೊಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಬದ್ದವಾಗಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ಆಕ್ಷೇಪಣೆ ಸಲ್ಲಿಕೆಗೆ 10 ದಿನಗಳ ಕಾಲದ ಅವಕಾಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬರ ಪರಿಹಾರದ 2,500 ರೂಪಾಯಿ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣವನ್ನು ಸರ್ಕಾರವೇ ತಡೆದಿದ್ದು 81 ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಬಾಕಿ ಹಣ ಇದೇ 15ರ ಒಳಗೆ ಬಿಡುಗಡೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ಈ ವೇಳೆ ಮಳೆಯಿಲ್ಲದೆ ಒಣಗುತ್ತಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯನ್ನು ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರದಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಿರುವ ಸರ್ಕಾರ ಮೊದಲ ಕಂತಿನ ಪರಿಹಾರವಾಗಿ 1,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಿಗದಿತ ಮಾನದಂಡಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೆ ಮೊದಲ ಕಂತಾಗಿ 2,500 ರೂಪಾಯಿ ಪರಿಹಾರ ಮೊತ್ತವು ಮುಂದಿನ 2ರಿಂದ 3 ದಿನಗಳಲ್ಲಿ ನೇರವಾಗಿ ಖಾತೆಗೆ ತಲುಪಲಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 52ಕ್ಕೂ ಹೆಚ್ಚು ವಿಷಯಗಳ ಕುರಿತು ಚರ್ಚೆ ನಡೆದ ಸಂಪುಟ ಸಭೆಯಲ್ಲಿ ಈ ವಿಷಯವು ಗಮನಾರ್ಹ ಚರ್ಚೆಗೆ ಗ್ರಾಸವಾಗಿದ್ದು ಆಶ್ಚರ್ಯ ತಂದಿದೆ ಎಂದು ತಿಳಿಸಿದ್ದಾರೆ. ಈ ರಹಸ್ಯ ಕಾರ್ಯಾಚರಣೆಯ ಹಿಂದಿನ ಪ್ರಮುಖ ಶಕ್ತಿ ಮುಖ್ಯಮಂತ್ರಿಯೇ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಚಿವರ ಮೇಲೆ ನಿಯಂತ್ರಣ ಸಾಧಿಸಲು ರಹಸ್ಯ ಕಾರ್ಯಾಚರಣೆ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಹುಬ್ಬಳ್ಳಿಯಲ್ಲಿ 3,000 ಮಠದವರೆಗೆ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿಯವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರೈಸುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದಡಿ ವಿಕಸಿತ ಭಾರತ ಸಂಕಲ್ಪ ಸಭೆ ಮತ್ತು ಸೇವಾ ಜ್ಯೋತಿ ಯಾತ್ರೆಯನ್ನು

0: ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ನಿರಂತರ ಜನಪರ ಆಡಳಿತ ಮತ್ತು ಜನ್ಮದಿನದ ಅಂಗವಾಗಿ ಕೋಲಾರ ನಗರದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿಯೂ ಸಹ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶಶಿಕಿರಣ್ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಜ್ಯೋತಿ ಯಾತ್ರೆಯನ್ನ ನಡೆಸಿದರು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026 ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಭವಿಷ್ಯ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ಹಣಕಾಸು ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿದೆ. ಜಾಗತಿಕ ನಾಯಕತ್ವ ಸಾಧಿಸುವ ಗುರಿ ತಮ್ಮದಾಗಬೇಕು ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿನ ನೀರಿನ ಪಾಠಗಳು ಎಂಬ ಅಧ್ಯಯನದ ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಡೇನಿಯಲ್ ಡಬ್ಲ್ಯೂ ಸ್ಮಿತ್, ನಿತಿನ್ ಬಸ್ಸಿ ಮತ್ತು ಪರಂ ಅಯ್ಯರ್ ರಚಿಸಿರುವಂತಹ ಹಾಗೂ ಜಿಎಂಯು ಗೇಟ್ಸ್ ಇಂಡಿಯಾ ಪ್ರಕಟಿಸಿರುವಂತಹ ಈ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮೀನಾ, ಪ್ರತಿಯೊಬ್ಬ ನಾಗರಿಕನಿಗೂ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸರ್ದಾರ್ ಅಣೆಕಟ್ಟು ಯೋಜನೆ ಮತ್ತು ನೀರು ಹಾಗೂ ನೈರ್ಮಲ್ಯ ನಿರ್ವಹಣಾ ಸಂಸ್ಥೆ ಮೂಲಕ ಗುಜರಾತ್ ನೀರಿನ ಕೊರತೆಯಿಂದ ಹೇಗೆ ಪಾರಾಯಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಅಧ್ಯಯನದ ಸಹ ಲೇಖಕರಾದಂತಹ ಪರಮೇಶ್ವರನ್ ಅಯ್ಯರ್ ಅವರು ಮಾತನಾಡಿ, ಗುಜರಾತ್ ಮತ್ತು ಭಾರತದ ಅನುಭವದಿಂದ ನೀರಿನ ಭದ್ರತೆಯ ಕುರಿತಂತೆ ಜಗತ್ತು ಪ್ರಮುಖ ಪಾಠ ಕಲಿಯಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ ಅನುಭವದಿಂದ ಪ್ರೇರಣೆ ಪಡೆದು ಜಲಜೀವನ್ ಮಿಷನ್, ಜಲಶಕ್ತಿ ಅಭಿಯಾನ, ನಮಾಮಿ ಗಂಗೆ ಮತ್ತು ಅಟಲ್ ಭೂ ಯೋಜನೆ ಸೇರಿದಂತೆ ಹಲವು ರಾಷ್ಟೀಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನಪರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವಂತಹ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2012 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಇದೇ 9 ದೇಶದಾದ್ಯಂತ ವಿಶ್ವ ಅಂಚೆ ದಿನ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12 ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಮತ್ತು 13 ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15 ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ.
3: ಯುಪಿಯು ಸಂಸ್ಥೆ ಜಾರಿಗೊಂಡ ಪ್ರಯುಕ್ತ ನಾವು 9 ವಿಶ್ವ ಅಂಚೆ ದಿನವನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 9 ನಂತರ ಉಳಿದಿರತಕ್ಕಂಥ 5-6 ದಿನಗಳನ್ನ ರಾಷ್ಟ್ರೀಯ ಅಂಚೆ ಸಪ್ತಾಹ

0: ಮಾಡ್ತಾ ಇದ್ದೇವೆ. ವಿವಿಧ ಸೇವೆಗಳನ್ನ ವಿವಿಧ ದಿನಗಳಲ್ಲಿ ನಾವು ಮಾರ್ಕ್ ಮಾಡಿ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ ಅಕ್ಟೋಬರ್ 15 ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
1: ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಾರ್ವಜನಿಕ ವಲಯದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಐಎಂ ಅಧ್ಯಯನ ವರದಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಮಾತು ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುವರೆ ಸಮಯ ಈಗ 6:50 ನಿಮಿಷ 45 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಎಲ್ಲ ರೈತ ಬಾಂಧವರಿಗೂ ಇಂದಿನ ಕೃಷಿ ರಂಗ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 08772222858. ಮೊದಲಿಗೆ ಒಂದು ಕರೆ ಇದೆ ನೋಡೋಣ. ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡ್ತಿರೋದು? ಬಡವಂಡ್ರೆ ಗಿರೀಶ್ ಅವರೇ, ಹೇಗಿದ್ದೀರಿ?
1: ಪರವಾಗಿಲ್ಲ.
0: ಹೇಗಿದೆ ಕೃಷಿ?
1: ಕೃಷಿ ಎಲ್ಲ ತುಂಬಾ
0: ಇವಾಗ ಏನ್ ಕೆಲಸ ನಡೀತಾ ಇದೆ?
1: ಕೆಲಸ ಇವಾಗ ಕಟ್ಟಡ ಸೆಕೆಂಡ್ ಟ್ರಿಪ್.
0: ಈಗ ಗೊಬ್ಬರ ಹಾಕೋ ಸಮಯಕ್ಕೆ ಮಳೆ ಆಗಿತ್ತ ಮೊನ್ನೆ? ಇರ್ಲ,
1: ಅದು ಮಳೆ ಒಂದೆರಡು ವಾರ ಒಂದೆರಡು ಆಗಿಲ್ಲ ಗೊಬ್ಬರ.
0: ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಕಷ್ಟ ಇದೆ.
1: ಕಷ್ಟ ಎಲ್ಲರಿಗೂ ಕಷ್ಟ ಇದೆ. ಜನ ಫೆಬ್ರವರಿ ನೀರೇ ಇರಲ್ವೇನ? ಆ ತರ ಆಗಿದೆ. 50% ಮಳೆ ಇಲ್ಲ.
0: ಹೌದು,
1: 83 ಇಂಚ್ ಆಗೋದು ಈ ವರ್ಷ 40 ಇಂಚ್ ಆಗಿದೆ.
0: ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಈಗ ನಿಮ್ಮಲ್ಲಿ ಏನಾದ್ರು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರಾ ಕೆರೆ ಅಂತ ಹೇಳಿ?
1: ಕೆರೆ ಇದೆ, ಜಲ ಆಗಿಲ್ಲ. ಜಲ ಆದ್ರೆ ಕಿವಿ ನೀರು ಬಿಡ್ತಾ
0: ಇತ್ತು. ಹೌದು, ಅಂದ್ರೆ ಸರಾಗವಾಗಿ ನೀರು ಹಾಕೋದಕ್ಕೆ ಕಷ್ಟ
1: ಇದೆ. ನೀರು ಏನಾಗುತ್ತೆ?
0: ಅದೇ, ಸರಾಗವಾಗಿ ನೀರು ಹಾರಿಸೋದಕ್ಕೆ ಕಷ್ಟ ಆಗ್ಬೋದು ಈ ಬಾರಿ. ಎಲ್ಲಾದರೂ ಸೈಕ್ಲೋನ್ಗಳು ಅಥವಾ ಬೇರೆ ಯಾವ್ದಾದ್ರು ಅಡ್ಡ ಮಳೆ ಬಂದ್ರೆ
1: ಸೈಕ್ಲೋನ್ ಮತ್ತೆ ಬಂದ್ರೆ ನೀರು ಅವತ್ತಿಗಾಗುತ್ತೆ, ಮತ್ತೆ ಒಂದೇ ಬಿಟ್ಟರೆ ನೀರು ಹೊರಟೋಗುತ್ತೆ.
0: ಹಿಂದಿನ ಕಾಲದ ರೀತಿ ಒಂದು ಜಲ ಆಗುವಂತ ಮಳೆ ಬರಲಿಲ್ಲ ಈ ವರ್ಷ. ಗದ್ದೆ ಮಾಡಿದೀರಾ?
1: ಗದ್ದೆ ಇಲ್ಲ, ಗದ್ದೆ ಮಾಡಿದ ಒಂದು 3-4 ವರ್ಷ
0: ಆಯ್ತು. ಹಾಗೆ ಬಿಟ್ಟಿದ್ರೆ ಅಥವಾ ತೋಟ ಮಾಡಿದಿರಾ?
1: ಸ್ವಲ್ಪ ಅಡಿಕೆ ಹಾಕಿದೀನಿ. ಸ್ವಲ್ಪ ಕೆರೆ ತಿಳಿದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಗದ್ದೆ ಮಾಡೋಣ. ಈ ಮಳೆ ನೋಡ್ರೆ ಏನ್ ಮಾಡಕ್ಕಾಗ?
0: ಹೌದು ಅಲ್ಲ, ಈ ಬಾರಿ ಗದ್ದೆ ಮಾಡಿದಲ್ಲೂ ಕೂಡ ನೀರಿಲ್ದೆ ಒಣಗ್ತಾ ಇರುವಂತದ್ ನೋಡಿದೀವಿ.
1: ಈ ಬಾರಿ ಹಿಂಗೆ ಫಸ್ಟ್ ನೀರಿಲ್ದೆ ಬಿತ್ತನೆ ಮಾಡಕ್ಕೂ ಆಗಲ್ಲ.

0: ಹೌದು, ಅಂದ್ರೆ ಈಗೇನಾಗ್ತದೆ ಅಂತ ಹೇಳಿದ್ರೆ ಇದೇ ರೀತಿ ಮಳೆಯಿಂದಾಗಿ ನಮ್ಮ ಒಂದು ಕೃಷಿಯ ಸಮಯ ಕೂಡ ಬದಲಾಗ್ತಾ ಇದೆ.
1: ಎಲ್ಲ ಬದಲಾಗ್ತದೆ, ಮತ್ತೆ ಕಾಲಕ್ಕೆ ಕರೆಕ್ಟ್ರೆ ಇದು ಕ್ರಾಪ್ ಕಡಿಮೆ ಆಗುತ್ತೆ, ಭತ್ತ ಕೊಡೋದು ಕಡಿಮೆ
0: ಆಗುತ್ತೆ.
1: ಒಂದು ಉದಾಹರಣೆ, ಅನಾಹುತಾಯ್ತು, ಕರಿಮಣ್ಣಿಗೆ ಇನ್ಸೂರೆನ್ಸ್ ಆಗಿದೆ, ವಿಮಾ ಮಾಡ್ಕೊಳ್ಳಿ ಅಂತ. ಅದು ವಿಮೆ ಅವ್ರು ಮಾಡೋದು ಟೆಕ್ನಿಕಲ್, ಅವ್ರು ಬರೀ ಮಳೆ ಪರ್ಸೆಂಟೇಜ್ ನೋಡ್ಕೊಂಡು ಅವ್ರಿಗೆ ವಿಮೆ ಕೊಡೋದಂತೆ. ಇವಾಗ ಮಳೆ ಬರುವಾಗ ಮಳೆ ಜೂನ್ ಜುಲೈಯಲ್ಲಿ ಮೇನ್ ಮಳೆ ಇಲ್ಲ ಅಂದ್ರೆ ಕರಿಮೆಣ್ಸು ಕೊತ್ತು ಬರಲ್ಲ, ಬರಲ್ಲ. ಆವಾಗಿಂದ ನಮ್ಗೆ ಅದಕ್ಕೆ ಅವನು ಮಳೆಯನ್ನು ಆಗಸ್ಟ್ ಇವಾಗ ಅಕ್ಟೋಬರ್ ನವೆಂಬರ್ ಅವ್ರಿಗೂ ಆ ಮಳೆ ಟೋಟಲ್ ಅವರೇಜ್ ತಗೊಂಡ್ ಕೊಟ್ರೆ ಏನ್ ಪ್ರಯೋಜನ? ಟೋಟಲ್ ನೋಡ್ಕೊಟ್ರೆ ಪರವಾಗಿಲ್ಲ.
0: ಅಂದ್ರೆ ಹವಾಮಾನ ಆಧಾರಿತ ಬರೀ ಮಳೆಯನ್ನ ನೋಡ್ಕೋಬಾರದು ಅಂತ ಹೇಳ್ತೀರಿ?
1: ಯಾಕಂದ್ರೆ ನಾವು ಆನ್ ಇದು ಸ್ಪಾಟ್ ಗೊತ್ತಾಗುತ್ತೆ ಮಾಹಿತಿ.
0: ಅಂದ್ರೆ ಯಾವ ಸಂದರ್ಭಕ್ಕೆ ಮಳೆ ಬರಬೇಕು ಆ ಟೈಮಲ್ಲಿ ಬರೋದಿಲ್ಲ, ಅದನ್ನ ಗಮನಿಸಬೇಕು ಅಂತ.
1: ಜನವರಿಯಿಂದ ಡಿಸೆಂಬರ್ ವರೆಗೆ ಅವರು ಟೋಟಲ್ ಮಳೆ ಹಾಕಿದ್ರೆ ಮಳೆ ಆಗುತ್ತೆ. ಈ ಕಾಫಿಗೆ ಮೆಣಸಿಗೆ ಒಂದು 60-65 ಮೇಲಿದ್ರೆ ಆಗುತ್ತೆ, ಆದ್ರೆ ಟೈಮಿಗೆ ಬರಬೇಕಲ್ಲ.
0: ಹೌದು,
1: ಈಗ ಕಾಫಿಗೆ ಹೂ ಮಳೆ ಬರ್ಬೇಕಂದ್ರೆ ಮಾರ್ಚ್ ಏಪ್ರಿಲ್ ಬರ್ಬೇಕು, ಅವಾಗ ಫಸಲ್ ಆಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ಇವಾಗ ನೀವು ನೋಡ್ತಾ ಇದೀವಿ, ನಾವು ಆರ್ಮಿಲಿ ಇರುವಾಗ ನೋಡಿದ್ರೆ ದಾನಾಪುರ ಪಾಟ್ನಾದಲ್ಲೆಲ್ಲ ಯಾವ ತರ ಪ್ಲಗ್ ಬರುತ್ತೆ
0: ಗೊತ್ತಾ?
1: ತಾಳೆ ಮರದ ನಮ್ಮ ತೆಗೆದು ಮರತ ನಮ್ಮ ಮಗ ಇರುತ್ತೆ, ಅದರ ಹೈಟಿ ಬರುತ್ತೆ ನೀರು ಗಂಗಾದಲ್ಲಿ.
0: ಅಂದ್ರೆ ಒಂದೇ ಸಲಕ್ಕೆ ಮಳೆ ಬಂದಾಗ ನೀರು
1: ನೀರು ಹಂಗೆ ಒಪ್ಪಿ ಬರುತ್ತೆ ನೀರು. ಅದನ್ನ ನಾವು ಏನ್ ಮಾಡಕ್ಕಾಗಲ್ಲ, ಅಲ್ಲೆಲ್ಲ ಕಚ್ಚೆ ಮನೆಗಳು ಮಾಡ್ಕೊಂಡು ಮನೆ ದನ ಕರು ಎಲ್ಲ ಹೊರಟೋಗಿರುತ್ತೆ ಅದ್ರಲ್ಲಿ. ಇವಾಗ ಮನೆ ಹಂಗೆ ಹೋಯ್ತು ಅಂತ ಹೇಳಂಗಿಲ್ಲ, ಯಾಕಂದ್ರೆ ಅಷ್ಟು ಲೆವೆಲ್ ಅಲ್ವಾ ಅದು.
0: ಹೌದು,
1: ಇವಾಗ ದಾನಾಪುರ್ ಗೋಪಾಲ್ಪುರ್ ಈ ಕಡೆ ಪಾಟ್ನಾ ನಾವೊಂದು 2985 86 ಎಲ್ಲ ಫ್ಲಡ್ ರಿಲೀಫ್ ಹೋಗಿದ್ದು. ಫ್ಲಡ್ ರಿಲೀಫ್ ಹೋದ್ರೆ ಅದೇ ಎಲ್ಲಿ ನಿಲ್ಲಂಗೆ ಇಲ್ಲ, ಹಂಗೆ ನೀರು ಹೋಗ್ತಾ ಇದೆ, ಎಲ್ಲಿ ಬರೋದ ಹೇಳಕ್ಕಾಗಲ್ಲ. ಸಮತಟ ಜನ ಹೋಗ್ತಾ ಇರುತ್ತೆ, ಯಾವ ಒಂದು ಹಳ್ಳ ಗಿಳ್ಳ ನೋಡಲ್ಲ.
0: ಹೌದು, ಈಗ ಗಿರಿಜೇಶ್ ಅವ್ರ ಈಗ ನೀವು ಹೇಳಿದ್ರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ರು, ಬೇರೆ ಕಡೆ ಹೋಗಿದ್ರಿ ಅಂತ, ಅಲ್ಲಿಂದ ಏನಾದ್ರೂ ಕೃಷಿ ಅನುಭವಗಳನ್ನ ಇಲ್ಲಿ ಪ್ರಯೋಗ ಮಾಡಿದ್ರು ಉಂಟ?
1: ಇಲ್ಲಿ ಪ್ರಯೋಗ ಮಾಡೋದಾಗಲ್ಲ. ಈಗ ನಾನು ಯಾಪ್ ಗಿಡ ತಂದು ಚಿನ್ನದಿಂದ ಹಾಕ್ತಿದ್ದೆ ಪುಲ್ವಾಮಾ, ಇಲ್ಲಿ ಹಾಕಿದ್ರು ಎಲ್ಲ ಒಂದೊಂದು ಎರಡು ಕಾಯಿ ಬಿಡ್ಬೋದಷ್ಟೇ. ನಮ್ಮ ಈ ಕ್ಲೈಮೇಟ್ ಯಾವ್ದು ನಾವು ಒಂದು ಹೊಸದಾಗಿ ಮಾಡಲ್ಲಂತೆ, ಆ ಕ್ಲೈಮೇಟ್ ನೋಡ್ಕೊಂಡು ಮಾಡ್ಬೇಕು.
0: ಅಂದ್ರೆ ಅದು ಅಲ್ಲಿಗೆ ಮಾತ್ರ ಸೂಕ್ತ ಆಗುತ್ತೆ,
1: ಅದಕ್ಕೆ ಸೆಟ್ ಆದ್ರು.
0: ಇಲ್ಲಿ ತಂದು ಪ್ರಯೋಗ ಮಾಡಿದ್ವಿ, ಆದ್ರೂ ಯಶಸ್ ಆಗಿಲ್ಲ ಅದು.
1: ಅದು ಯಾವ ಸೆಟ್ ಆದ್ರು
0: ಹಾಗೆ. ಈಗ ಒಂದು ಮಳೆಯ ಅಂದ್ರೆ ಎಲ್ಲರೂ ಕೂಡ ಆಶಿಸ್ತಾ ಇರೋದು ಮಳೆ ಸರಿಯಾಗಿ ಬರಲಿ,
1: ಮಳೆ ಸರಿಯಾಗಿ
0: ಬರಲಿ. ಈಗ ಗೊಬ್ಬರ ಹಾಕಿ ಆಯ್ತಾ? ಹಾಕ್ಬೇಕಾ?
1: ಗೊಬ್ಬರ ಹಾಕಿ ಆಯ್ತು, ಹಾಕಿದ್ಕೀಗ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಒಂದು 20-25 ಮಳೆ ಬಂದಿದೆ ಪರವಾಗಿಲ್ಲ. ಅದರಿಂದಾಗಿ ಸ್ವಲ್ಪ ಆಯ್ತು. ಇಲ್ಲಿಂದ ಈಗ 19-16 ಅಲ್ಲೆಲ್ಲ ಹಾಕಿದ 19 ಉಂಟಾಗಿರುತ್ತೆ, ಅದು ಬೇಗ ಕರಗುತ್ತೆ. ಇವಾಗ ನಮ್ಗೆ ಇದು ರೆಕಾರ್ಡ್ ಮಾಡುವ ತರ ನಾವು DAP ಯೂರಿಯಾ ಪೊಟಾಸು ಎಲ್ಲ ಸೇರ್ಸ್ ಆಗ್ತಿದೆ ಅಲ್ಲ, ಅದು ಮೂರು ಕರಗುತ್ತೆ. ಈ ಇದು DAP ಹಂಗೆ ಕಾಡಿರುತ್ತೆ.
0: ಅಂದ್ರೆ ಮೊದಲು ಶೀತ ಇರಬೇಕು, ನಂತರ ಒಂದು ಮಳೆ ಬಂದ್ರೆ
1: ಈ ಶೀತನೇ ಏನಾಯ್ತು, ನಾವು ಒಂದು 10 ಒಳಗೆ ಆಗುತ್ತೆ, ಕೆಳಗೆ ತೀರ ಹೋಗಿಲ್ಲ.
0: ಅದೇ
1: ಇವ ತೆಂಗಿನ ಗಿಡ ನಡಮಾಂತ ಉಳಿ ಹೊಡೆದ್ರೆ ಒಂದರಡಿ ಹೋದ್ಮೇಲೆ ನೀರಿಲ್ಲ, ಅಲ್ಲಿ ಫಸಲ ಇಲ್ಲ. ಆತರ
0: ಗರ್ಜೇಶ್ವರ ನಿಮ್ಗೊಂದು ಪ್ರಶ್ನೆ ಈಗ
1: ಹೇಳಿ ಸರ್.
0: ಕಾಫಿಯಲ್ಲಿ ಈಗ ಬಿಳಿ ಕಾಂಡ ಕೊರಕ ಕೀಟ, ಇದು ಹಾರುವ ಕಾಲ ಅಂದ್ರೆ ಮೊಟ್ಟೆ ಇಡುವಂತಹ ಕಾಲ ಯಾವುದು? ವರ್ಷಕ್ಕೆ 2 ಬಾರಿ ಅದು ಆ ಗಿಡದಿಂದ ಹೊರಕ್ಕೆ ಬಂದು ಹಾರುತ್ತಾ ಆಕರ್ಷಿಸಿ ಮೊಟ್ಟೆಯನ್ನ ಇಡುವಂತ ಸಮಯ ಯಾವುದು?
1: ಆಗಸ್ಟ್ ಆಗಸ್ಟ್
0: ಅಲ್ಲ ಬಿಳಿ ಕಾಂಡ ಕೊರಕ ಕಾಂಡ ಕೊರಕ ನಿಮ್ಮ ಸ್ಟೆಮ್ ಬೋರರ್ ಅಂತ ನಾವು ಹೇಳ್ತೀವಿ, ಬೆರಿ ಬೋರರ್ ನಿಮಗೆ ಕಾಯಿ ಆಗುವಾಗ ಸ್ಟೆಮ್ ಬೋರರ್ ನ ಕಾಟ ಯಾವಾಗ ಹೆಚ್ಚಾಗಿರುತ್ತೆ, ಅಂದ್ರೆ ಯಾವಾಗ ಅದು ಸಂತಾನೋತ್ಪತ್ತಿ ಮಾಡುವಂತ ಸಂದರ್ಭ ಅಂತ? ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ. ಹೌದು, ಮತ್ತೊಂದು ಈಗ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ತಿಂಗಳೊಳಗೆ, ಈ ಒಂದು 3 ತಿಂಗಳಲ್ಲಿ ಹೆಚ್ಚಾಗಿ ಅದು ಹೊರಗೆ ಬಂದು ಹಾರಾಟ ನಡೆಸಿ ಸಂತಾನೋತ್ಪತ್ತಿ ಮಾಡುವಂತದ್ದು.
1: ಇವಾಗ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳ್ತಾರಲ್ಲ, ಈ ಗಿಡಕ್ಕೆ ಯಾವ್ದು ಇನ್ನೂ ತಗ್ಗಿಡ್ದಿಲ್ಲ.

0: ಹೌದು.
1: ಕಿತ್ತಳೆ ಎಲ್ಲ ಆಗ್ಬಿಡ್ತು ಅದು ಪಾಂಡವರು ಉಳಾದರು. ಎರಡ್ ಮೂರು ವರ್ಷದಿಂದ ಬಂದಿರುತ್ತೆ, ನಾಲ್ಕನೇ ವರ್ಷ ತಗೋದು
0: ಕಿತ್ತಳೆ ಗಿಡ.
1: ಕಿತ್ತಳೆ ಇದು
0: ಹೌದು.
1: ಅದಕ್ಕೆ ಇಲ್ಲಿವರೆಗೂ ಯಾವ ಔಷಧ ಏನೂ ಇಲ್ಲ.
0: ಅದು ಕೂಡ ಇದರಲ್ಲಿ ಕಾಂಡ ಕೊರಕ ಬಾಧೆ ಇರಬಹುದೇನೋ.
1: ಅದೇ ಕಾಂಡ ಕೊರಕ ಹೊರಗಡೆ ನೀವು ಓಪನ್ ಮಾಡಿ ನೋಡಿದ್ರೆ ಹುಳು ಸಿಗುತ್ತೆ.
0: ಅಲ್ಲಿ ನಿಮಗೆ ಅದಕ್ಕೆ ಟ್ರ್ಯಾಪ್ ಸಿಗುತ್ತೆ, ಬೆವಿಷ್ಟಿಯನ್ನ ಹರಬಹುದು ಅಥವಾ.
1: ಸಿಕ್ಕೇ ಇಲ್ಲ ಅದು ಕೊಡಗನೆ ಕಿತ್ತಳೆ ಬಾರಿ ಕಡಿಮೆ ಆಗೋಯ್ತು.
0: ಹೌದು. ಅದರ ಪುನಶ್ಚೇತನಕ್ಕೂ ಒಂದು ಕಾರ್ಯಾಗಾರ ಮಾಡ್ತಿದ್ದಾರೆ. ಅದಕ್ಕೆ ನಿಮಗೆ ಈ ಕಾಂಡ ಕೊರಕಕ್ಕಾದ್ರೆ ನಿಮಗೆ ಅದಕ್ಕೆ ಟ್ರ್ಯಾಪ್ ಗಳು ಸಿಗುತ್ತೆ, ಅದನ್ನ ಬಳಸಿ ಒಂದು ನಿಯಂತ್ರಣ ಮಾಡಬಹುದು. ಸರಿ ಗಿರಿಜೇಶ್ ಅವರೇ, ಕರೆ ಮಾಡಲಿಕ್ಕೆ ಧನ್ಯವಾದಗಳು.

0: ಕೆಳಗಡೆ ಮತ್ತೊಂದು ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಕೊಡಗಿನ ಮಾಧವ ಮಾತಾಡ್ತಿರೋದು.
0: ಮಾಧವ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ಮತ್ತಿನ್ನಷ್ಟು ಏನಂದ್ರೆ, ಇವಾಗ ಮಳೆ ಬಂತು, ಮೂರ್ನಾಲ್ಕು ಮಳೆ ಸಿಕ್ಕಿತ್ತು, ಗಿಡಗಳಿಗೆಲ್ಲ ಖುಷಿ ಆಯ್ತು. ಬಾಳೆ, ತೆಂಗು, ಆಮೇಲೆ ಒಂದು ಸ್ವಲ್ಪ, ಇವಾಗ ಒಂದು ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದೇನೆ. ಹಾಗಾಗಿ ಇವಾಗ ಮಳೆ ಬರೋದು ತುಂಬಾ ತುಂಬಾ ಖುಷಿ ಆಗುತ್ತೆ ನನಗೆ.
0: ಯಾವ ತಳಿಯ ಅಡಿಕೆ ಹಾಕಿದ್ದೀರಿ ಈಗ ಹೊಸದಾಗಿ?
1: ಲೋಕಲ್ ಸರ್.
0: ಲೋಕಲ್ ನಿಮ್ಮ ಚೆಂಬೂದ ಬಳಕ ಈ ಒಂದು ವ್ಯಾಪ್ತಿ ಸ್ವಲ್ಪ ಹಳದಿ ರೋಗ ಎಲ್ಲ ಬಾಧೆ ಇತ್ತು, ನಿಮ್ ಕಡೆ ಇದೆಯಾ?
1: ಈಗ ಹಳದಿ ರೋಗ ಬಾಧಿಸ್ತಿದೆ, ಆದ್ರೆ ನಮ್ಮಲ್ಲಿ ಏನಂದ್ರೆ ಮೊದಲು ಅಡಿಕೆ ಗಿಡ ಹಾಕಿಲ್ಲ. ಹಾಗಾಗಿ ಇವಾಗ ಹೊಸದಾಗಿ ಹಾಕಿರೋದು. ಹಾಗಾಗಿ ಬಹುಶಃ ಈ ಮಣ್ಣಿಗೆ ಸಮಸ್ಯೆ ಇರ್ಲಿಕ್ಕಿಲ್ಲ ಅಂತ ಆಗುತ್ತೆ. ಮತ್ತೆ ಗಾಳಿಯ ಮೂಲಕವಾಗಿ ಬರ್ತಕ್ಕಂತ ಕೆಲವೊಂದು ಸಾಂಕ್ರಾಮಿಕ ರೋಗಗಳು
0: ಎಲೆ ಚುಕ್ಕೆ
1: ಏನು ಹೇಳಲಿಕ್ಕೆ ಆಗುದಿಲ್ಲ ಸರ್. ಎಲೆ ಚುಕ್ಕೆ ರೋಗಗಳು ಅಂತ ಬರ್ಬೋದು. ಆಮೇಲೆ ಹಳದಿ ರೋಗ ಬರ್ತಿರ್ತಲ್ಲ.
0: ಅದೇ ಅಂದ್ರೆ ನೀವು ಸಮತಟ್ಟು ಜಾಗದಲ್ಲಿ ಹಾಕಿದ್ರೆ ಅಥವಾ ಗುಡ್ಡೆ ಜಾಗದಲ್ಲಿ ಹಾಕಿದ್ದ?
1: ಇಲ್ಲ ಸರ್, ಇವಾಗ ನಮ್ದು ಲೆವೆಲ್ ಜಾಗ ಇರುದು, ಸಮತಟ್ಟಲ್ಲೇ ಹಾಕಿದ್ದು. ಆದ್ರೆ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಹೆಚ್ಚು ಗುಂಡಿ ತೋಡ್ಲಿಲ್ಲ. ಗಿಡ ನೆಡೋದಕ್ಕೆ ಮಾತ್ರ ಗಿಡ ನಿಲ್ಬೇಕಲ್ವಾ?
0: ಹೌದು.
1: ಇಲ್ಲದಕ್ಕೆ ಸ್ವಲ್ಪ ಗುಂಡಿ ತೊಡ್ಬಿಟ್ಟು ಮತ್ತೆ ಏನಾಗುತ್ತೆ ಅಂದ್ರೆ, ಒಂದು 15 ದಿವಸ ಕಳೆದ ನಂತರ ಮತ್ತೆ ಅದ್ರ ಸುತ್ತಕ್ಕೆ ಮಣ್ಣು ಹಾಕ್ಬೇಕು. ಯಾಕಂದ್ರೆ ಜೀವ ಹಿಡಿಯುವಾಗ ಮತ್ತೆ ಅದು ವಾಳ್ಬಾರ್ದು, ಗಿಡ ವಾಳ್ಬಾರ್ದಲ್ವಾ,
0: ಗಟ್ಟಿ ಬರಬೇಕು ಅಂತ.
1: ಹೌದು ಹೌದು ಹೌದು. ಅದಕ್ಕೆ ಮಣ್ಣು ಹಾಕಿದ್ದೇನೆ ರೌಂಡ್ ಆಗಿ. ಹೌದು ಸರಿ
0: ಸರಿ. ಈಗ ಹೇಗಿದೆ ಅಂದ್ರೆ ಗಿಡ ಬೆಳವಣಿಗೆ ಎಲ್ಲ?
1: ಚೆನ್ನಾಗಿದೆ ಸರ್, ಪರವಾಗಿಲ್ಲ ಸರ್.
0: ಅದ್ರ ಜೊತೆಗೆ ಹಳೆ ಅಡಿಕೆ ಇಲ್ಲ, ಇದೀಗ ಹೊಸದಾಗಿ ಹಾಕಿರುವಂತ ಅಡಿಕೆ.
1: ಹಳೆದ್ದು ಇಲ್ಲ ಸರ್.
0: ಮತ್ತೆ ಕೃಷಿಯ ಆಧಾರ ಏನು, ಯಾವ್ದೆಲ್ಲ ಈಗ ಫಸಲು ಬರ್ತಾ ಇದೆ ಏನು?
1: ನಮ್ಮಲ್ಲಿ ತೆಂಗು, ಆಮೇಲೆ ಬಾಳೆ. ಆದ್ರೆ ಗೊನೆಗಳಿಗೆ ಏನಂದ್ರೆ, ನಾವು ಮಾರಾಟ ಮಾಡಿದ್ರೆ ಈ ದೊಡ್ಡ ವಿಶೇಷವಾಗಿ ರೇಟ್ ಇಲ್ಲ. ನಾವು ತಿನ್ನೋದೇ ಜಾಸ್ತಿ ತಿನ್ನೋದು. ಹಾಗಾಗಿ ನಮ್ಮ ಹೊಟ್ಟೆಗೆ ಅದೊಂದು ಹಿಟ್ಟು ಸಿಕ್ಕಿದ ಹಾಗೆ ಆಗುತ್ತೆ.
0: ಅದೇ ಕದೋಳಿ ಮತ್ತೆ ನೇಂದ್ರ ಬಾಳೆಗೆ ಒಂದ್ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ರೇಟ್ ಇದೆ, ಅದು ಬಿಟ್ಟರೆ ಬೇರೆದಕ್ಕೆ ದೊಡ್ಡ ರೇಟ್ ಇಲ್ಲ. ತೆಂಗಿನಕಾಯಿ ಎಷ್ಟಿದೆ ಅಂದ್ರೆ, ನೇರವಾಗಿ ಎಳ್ನೀರು ಕೊಡ್ತೀರಾ ಅಥವಾ ಕಾಯಿಯ ಎಣ್ಣೆಯ ಹೇಗೆ?
1: ಇಲ್ಲ ಇಲ್ಲ ಇಲ್ಲ, ನಾವು ಎಳನೀರು ಕೊಡತಕ್ಕಂಥದ್ದು ಅಲ್ಲ. ಇದು ಅಂದ್ರೆ ಚಿಕ್ಕದ್ದು ತೆಂಗಿನ ಮರ ಅಲ್ಲ, ಮಾಮೂಲಾಗಿ ದೊಡ್ಡದು ಇರ್ತದಲ್ಲ,
0: ಹಳೆಯ ಮರಗಳು.
1: ಹೌದೌದು, ಹಳೆಯ ಮರಗಳು.
0: ಅಂದ್ರೆ ಕಾಯಿಯನ್ನೇ ಸುಲಿದು ಕೊಡ್ತೀರಿ?
1: ಹೌದು ಸರ್, ಹೌದು. ರೇಟ್ ಎಲ್ಲ ಬಹಳ ಕಡಿಮೆ ಆಗಿದೆ.
0: ಹೌದು. ಈಗ ಎಷ್ಟು ಹೇಗಿದೆ ರೇಟ್ ಎಲ್ಲ?
1: ಇವಾಗ 45 ಕೆಜಿಗೆ.
0: 45ಕ್ಕೆ ಇಳಿದಿದೆ.
1: ಹೌದು.
0: ಒಂದು ಸಂದರ್ಭದಲ್ಲಿ 80ರವರೆಗೆ ತಲುಪಿತ್ತು.
1: ಅಯ್ಯೋ, ಬಹಳ ರೇಟ್ ಇತ್ತು ಸರ್. ಬಹಳ ರೇಟ್ ಇತ್ತು, ಬರ್ತಾ ಬರ್ತಾ ಮತ್ತೆ 60 ರೂಪಾಯಿ ಆಯ್ತು. 60ರಿಂದ ಈಗ 50ಕ್ಕಿಂತ 50ರಿಂದ 45.
0: ಹೌದು, ಅದು ಕೂಡ ಇದೇ ಬೆಲೆ 2 ವರ್ಷ ಹಿಂದೆ 18-20ಕ್ಕೆ ಇತ್ತು, ಈಗ 40ಕ್ಕೆ ಬಂದಿದೆ. ಹಾಗೆ.
1: ಆದ್ರೆ ಬೆಂಗಳೂರಿನಂತ ಪ್ರದೇಶದಲ್ಲಿ ನಮ್ಮಲ್ಲಿ ಏನಾಯ್ತಂದ್ರೆ, ಕಡಿಮೆ ರೇಟ್ಗೆ ಅವ್ರು ಕೊಂಡೋಗ್ಬಿಟ್ಟು ಒಂದು ತೆಂಗಿನಕಾಯಿಗೆ 50ರಿಂದ 75 ರೂಪಾಯಿ ತಗೊಳ್ತಾರೆ. ಮಾರಾಟ ಮಾಡಿದ.
0: ಹೌದು, ಅಂದ್ರೆ ಬೆಲೆಯ ಏರುಪೇರು ಇದ್ದಾಗ ಕಡಿಮೆಗೆ ತಕೊಂಡು ಮತ್ತೆ ಬೆಲೆ ಇಳಿದಾಗ ಅವರು ಕೂಡ ಕೊಡೋದು, ಹಂಗೆ ಡಿಮ್ಯಾಂಡ್ ಇದ್ದ ಹಾಗೆ.
1: ಹೌದು ಹೌದು.
0: ಈಗ ನಿಮ್ಮ ಕಡೆ
1: ಮಾತಾಡತಕ್ಕಂತ ವಿಚಾರಗಳು ಬಹಳ ಖುಷಿ ಆಗುತ್ತೆ.
0: ಧನ್ಯವಾದಗಳು.
1: ಬಹಳ ಸೈಲೆಂಟ್ ಆಗಿ ಇದ್ಕೊಂಡು ಬಹಳ ಸಂಕ್ಷಿಪ್ತವಾಗಿರ್ತಕ್ಕಂತ ಮಾತನ್ನ ಮಾತಾಡ್ತೀವಿ.
0: ಥ್ಯಾಂಕ್ ಯು. ನಿಮ್ಮಲ್ಲಿ ಏಲಕ್ಕಿ ಎಲ್ಲ ಹಾಕಿದ್ರೆ ಹೇಗೆ?
1: ಇಲ್ಲ ಸರ್, ಇಲ್ಲ.
0: ಯಾವ್ದಿಲ್ಲ, ನೇರವಾಗಿ ಇಷ್ಟು ಮಾತ್ರ ಬೆಳೆಗಳನ್ನ ಬೆಳೀತಾ ಇದ್ರಿ?
1: ಹೌದು ಸರ್, ಹೌದು.
0: ಹಾ ಹಾ ಹಾ. ಈಗ

0: ಕಳೆದ ಬಾರಿ ಕೊಡಗಂದು ಕೇಳಿದ್ದೆ. ಮತ್ತೊಂದು ಪ್ರಶ್ನೆ ನಿಮಗೆ, ನಾವೀಗ ಗದ್ದೆಯನ್ನ ಮಾಡಿದಾಗ ಭತ್ತವನ್ನ ತಂದು ನಾವು ತುಂಬಿಸಿಡ್ತೇವೆ ಮನೆಯಲ್ಲಿ, ಅದರ ಪತ್ತ ಇರ್ಬೋದು ಇಂಥದ್ರಲ್ಲಿ, ಅಲ್ಲಿ ಒಂದು ಸಣ್ಣ ಕೀಟವನ್ನ ನಾವು ಗಮನಿಸ್ತೇವೆ. ಅದು ಯಾವ ಕೀಟ ಗೊತ್ತಿದೆಯಾ?
1: ಅದು ಬಹುಶಃ ನಾವಿಲ್ಲಿ ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಚಿಟ್ಟೆ ಅಂತ ಕರಿತೇವೆ.
0: ಹೇಗಿರುತ್ತೆ ಅದು?
1: ಅದು ಅದಕ್ಕೆ ರೆಕ್ಕೆ ಇರ್ತದೆ, ಹಾರಾಡತಕ್ಕಂಥದ್ದು. ಅದರ ಕಲರ್ ಸಾಧಾರಣವಾಗಿ ಒಂಥರ ಪಚ್ಚೆ ಕಲರ್ ಇರ್ತದೆ. ಹಾಗಾಗಿ
0: ಪಚ್ಚೆ ಅನ್ನೋಕ್ಕಿಂತ ಸ್ವಲ್ಪ ಗ್ರೇ.
1: ಹೌದೌದು,
0: ಅದು ಭತ್ತದ ಚಿಟ್ಟೆ ಅಂತ ಹೇಳ್ತಾರೆ ಅದಕ್ಕೆ. ಪತಂಗಗಳ ಜಾತಿಗೆ ಸೇರಿರುವಂತದ್ದು.
1: ಹೌದು. ಮತ್ತೆ ಇನ್ನು ಭತ್ತದ ಬಗ್ಗೆ ಹೇಳ್ಬೇಕಾಗಿದ್ರೆ, ಭತ್ತ ಬೆಳೆಸುವವರೇ ಪುಣ್ಯಾತ್ಮರು. ಯಾಕಂದ್ರೆ ನಮ್ಮ ಕೊಡಗಿನಲ್ಲಿ ಏನು ತೇಜಸ್ ನನಗೆ ಅಂತ ಹೇಳ್ಬಿಟ್ಟು ಅವರು ನಿನ್ನೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಇತ್ತಲ್ವಾ?
0: ಹೌದು.
1: ಹಾಗೆ ಬಹಳ ಖುಷಿ ಆಯ್ತು, ಅವರು ಭತ್ತ ಮಾಡ್ತಾರೆ ಅನ್ನುವಾಗ ತುಂಬಾ ತುಂಬಾ ಖುಷಿ ಆಯ್ತು.
0: ಹಾಗೆ ಅಲ್ಲಲ್ಲಿ ಭತ್ತ ಮಾಡೋರು ಇದ್ದಾರೆ, ಆದ್ರೆ ಅವರ ಕಷ್ಟಗಳು ಕೂಡ ಈಗ ಮಿತಿ ಮೀರಿದೆ. ಈಗ ಮಳೆ ಇಲ್ಲದ ಸಂದರ್ಭದಲ್ಲಿ ಕೆಲವು ಕಡೆ ಒಣಗ್ತಾ ಇದೆ. ಎಲ್ಲರೂ ಒಂದು ಮನಸ್ಸನ್ನ ಮಾಡೋದು ಬಿಟ್ರೆ ಮತ್ತೆ ಭತ್ತಕ್ಕೂ ಕೂಡ ಒಂದು ಬೇಡಿಕೆ ಬರುವಂತ ಸಂದರ್ಭ ಹೆಚ್ಚಾಗ್ತಾ ಇದೆ.
1: ಹೌದು, ಖಂಡಿತ ಭತ್ತ ಹೆಚ್ಚಾಗ್ಬೋದು. ಯಾಕಂದ್ರೆ ಈಗ ನಮ್ಮ ಭಾರತದ ವಿಚಾರವನ್ನ ತಕೊಂಡ್ರೆ, ಭಾರತದ ಮಾತ್ರ ಅಲ್ಲ ಕೇವಲ ಕರ್ನಾಟಕವನ್ನು ತಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಒಂದು ಅಂಗಡಿಯಷ್ಟು ಜಾಗದಲ್ಲಿ ಇರ್ತಕ್ಕಂಥ ಜನಗಳು ಮಾತ್ರ ಭತ್ತದ ಅಂದ್ರೆ ಅಕ್ಕಿ ಅನ್ನವನ್ನು ಊಟ ಮಾಡುವವರು.
0: ಹೌದು.
1: ಮತ್ತೆ ಈಗ ಬಿಜಾಪುರ ಆಮೇಲೆ ಧಾರವಾಡ ಈ ಸೈಡ್ ಅಲ್ಲಿ ಹೋದ್ರೆ ಜೋಳ ರಾಗಿಗಳನ್ನು ಬಳಸ್ತಿದ್ದಾರೆ. ಹಾಗಾಗಿ ಅದು ನಿಜವಾಗ್ಲೂ ಒಂದ್ ಲೆಕ್ಕದಲ್ಲಿ ಪುಣ್ಯ. ಯಾಕಂದ್ರೆ ಎಲ್ಲವರು ಅನ್ನವನ್ನೇ ಊಟ ಮಾಡೋರು ಇದ್ದಿದ್ರೆ ನಮ್ಗೆ ಅಕ್ಕಿ ಅಂದ್ರೆ ಬೆಳೆಸಲಿಕ್ಕೆ ಇರಲಿಲ್ಲ.
0: ಹೌದು
1: ಹೌದು.
0: ಸರಿ ಮಾಧವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ನಮಸ್ಕಾರಗಳು ಸರ್, ಧನ್ಯವಾದಗಳು.
0: ರೈತ ಬಾಂಧವರೇ, ಬರುವ ಗುರುವಾರ ಅಂದರೆ ಬರುವ 14 ಅಂದರೆ ಬುಧವಾರ ICAR KVK ಕೊಡಗು ಇವರ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ KVK ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಕೊಡಗು. ಇಲ್ಲಿ ವಿಷಯ ನಮ್ಮ ಕೃಷಿ ಉತ್ಪನ್ನಗಳ ರಫ್ತಿನ ಬಗ್ಗೆ, ಅಂದರೆ ನಾವೆಲ್ಲರೂ ಕೃಷಿಯನ್ನು ಮಾಡ್ತೇವೆ, ಬೆಳೆಯನ್ನು ತೆಗಿತೇವೆ, ಹೆಚ್ಚಾದಂಥ ಬೆಳೆ ಮತ್ತು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಅಥವಾ ನಮ್ಮ ಹಣ್ಣು ಹಂಪಲುಗಳನ್ನು ಯಾವ ರೀತಿ ನಾವು ರಫ್ತು ಮಾಡಬಹುದು, ಅದಕ್ಕೆ ಅನುಸರಿಸಬೇಕಾದಂತಹ ಕ್ರಮಗಳೇನು, ಇದರ ಬಗ್ಗೆ ನಮಗೆ ತಜ್ಞರು ಮಾಹಿತಿಯನ್ನು ನೀಡ್ತಾರೆ. ಮತ್ತೊಮ್ಮೆ ತಾರೀಕು 14 ಅಕ್ಟೋಬರ್ ಅಂದರೆ ಬರುವ ಬುಧವಾರ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲು ಬಂದ 100 ರೈತರಿಗೆ ಆದ್ಯತೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಹೆಸರನ್ನ ನೋಂದಣಿ ಮಾಡೋದಕ್ಕಾಗಿ KVK ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಇವರನ್ನ ಸಂಪರ್ಕಿಸಬಹುದು. ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ APEDA ಈ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಾಗಾರ ನಡೆಯಲಿದೆ. ನಮ್ಮ ಮುಂದಿನ ಕಡೆಯಲ್ಲಿ ವ್ಯತ್ಯಾಸ ಆಗಿದೆ. ನಮಸ್ತೆ.
2: ಹಲೋ ಸರ್, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
2: ನಾನು ಕೋತೂರಿಂದ ಗಣೇಶ್ ಕುಮಾರ್.
0: ಕೋತೂರಿಂದ ಗಣೇಶ್ ಅವರು, ಹೇಗಿದ್ದೀರಿ?
2: ಮಳೆ ಬರೋದು, ಒಳ್ಳೆ ಮಳೆ ಬರೀ ಸರ್. ನೆನ್ನೆ
0: ಕಳೆದ ಬಾರಿ ಕರೆ ಮಾಡಿದಾಗ
2: 45 ನೆನ್ನೆ ಒಂದು ಇಂಚು ಆಯ್ತು.
0: ಅಂತೂ ಮಳೆ ಬೇಕು ಅಂತ ಹೇಳ್ತಾ ಇದ್ರಿ, ಒಳ್ಳೆ ಮಳೆ ಆಗಿದೆ ಸದ್ಯಕ್ಕೆ.
2: ಸದ್ಯಕ್ಕೆ ಒಳ್ಳೆ ಒಳ್ಳೆ ಸರ್. ವಾರಕ್ಕೊಂದು ಅಂತ ಸಿಕ್ಕಿದ್ರೆ ಕಾಫಿಗೆ ಒಂಥರ ಮೆಣಸಿಗೆಲ್ಲ ಒಳ್ಳೆದಾಯ್ತು.
0: ಹೌದು, ಕಳೆದ ಬಾರಿ ಹೇಳಿದಾಗ ಹೇಳ್ತಾರೆ ಕಾಫಿ ಕೂಡ ಏನಿಲ್ಲ ಅಂತ ಹೇಳಿ.
2: ಹೌದು, ತೂಕ ಬರೋದಿಲ್ಲ ಸರ್, ಆ ಮಳೆ ಇಲ್ದಿದ್ರೆ ತೂಕ ಬರೋದಿಲ್ಲ. ನಮ್ದೆಲ್ಲ ಪೂರ್ವಕ್ಕೆ ದಿಕ್ಕಾಗಿ ಇಳಿಜಾರು ಪ್ರದೇಶ, ನೀರ್ ನಿಲ್ಲುವ ಯೋಜನೆ ಇಲ್ಲ. ಗುಂಡಿ ತೆಗಿಬೇಕು, ನೀರ್ ಗುಂಡಿ ತೆಗಿಬೇಕು. ಲೇಬರ್ ಪ್ರಾಬ್ಲಮ್ ಸಿಕ್ಕೋದಿಲ್ಲ.
0: ಬಹಳಷ್ಟು ಕಷ್ಟ ಕಷ್ಟಗಳ ನಡುವೆ ಒಂದು ಸವಾಲಿನ ಕೃಷಿ.
2: ಹೌದು ಸರ್.
0: ಈಗ ಏನು ಗೊಬ್ಬರ ಹಾಕಿ ಆಯ್ತಾ, ಏನಾಗ್ತಿದೆ, ಏನ್ ಮಾಡಿದ್ರಿ?
2: ಗೊಬ್ಬರ ಎರಡು ಟೈಮ್ ಕೊಟ್ಟಿದ್ವಿ ಸರ್.
0: ಹಾಗಾದ್ರೆ
2: ಕೊಡ್ಲಿಕ್ಕೆ ಇರೋದು.

0: ನೀವು ಹೇಳಿದಾಗ ನಾನು ರೈತರು ರಾಮ್ ಕೊಡ್ಲಿಕ್ಕೆ ಒಂದೇ ಟೈಮ್, ಆದ್ರೆ ಸ್ವಲ್ಪ ಜಾಸ್ತಿ ಆಗಿ ಒಂದೊಂದು ಸ್ವಲ್ಪ ಎರಡು ಟೈಮ್ ಮಾಡಿ ಕೊಡೋದು ನಾವು.
1: ಹೌದು, ಅಂದ್ರೆ ಒಂದೇ ಸರಿ ನೀವು ಕೊಟ್ಟಾಗ ರೀತಿ ಮಳೆ ಏನಾದ್ರು ಕೊರತೆ ಹೆಚ್ಚು ಕಮ್ಮಿ ಆದ್ರೆ ಗಿಡಕ್ಕೂ ಕೂಡ ಅದು ಓವರ್ ಡೋಸ್ ಆಗುವಂತ ಸಾಧ್ಯತೆ ಇರುತ್ತೆ.
0: ಇನ್ನು ಸ್ವಲ್ಪ ಒಂದು ಮೂಟೆ ಇದೆ ಅಡಿಕೆಗೆ, ಒಂದು 300 ಅಡಿಕೆಗೆ ಇಟ್ಟಿದ್ದು, ನಾಳೆ ಕೊಟ್ಟರೆ ಆಯ್ತು.
1: ಹಾಗೆ ಅದೊಂದು ದೊಡ್ಡ ತಲೆಬಿಸಿ ಸ್ವಲ್ಪ ಕಡಿಮೆ ಆಗುತ್ತೆ.
0: ಹೌದು ಸರ್.
1: ಅದು ಬಿಟ್ಟರೆ ಬೇರೆ ಹೇಗಿದೆ ಒಳಮೆಣಸು?
0: ಒಳ್ಳೆಮೆಣಸು ಪರವಾಗಿಲ್ಲ ಸರ್, ದಾಟು ಮಾಡಿ ದೊಡ್ಡದಾಗಿ ಇಲ್ಲ, ಮಳೆ ಟೈಮಿಗೆ ಕರೆಕ್ಟ್ ಆಗಿ ಇಲ್ಲ ಸರ್. ಒಳ್ಳೆಮೆಣಸಿಗೆ ಯಾಕೆಂದ್ರೆ ತಿರಿ ಬಿಟ್ಟು ಮೇಲೆ ತಿರಿ ಮೇಲೆ ಒಂಥರ ನೀರು ಸುರಿಬೇಕು, ಆ ರೀತಿ ಮಳೆ ಬೇಕು ಆ ಟೈಮಿಗೆ.
1: ಹೌದು, ಅಂದ್ರೆ
0: ಇಲ್ಲ
1: ಕಾಳುಮೆಣಸಿನ ಪರಾಗಸ್ಪರ್ಶ ಆಗೋದು ನೀರಿನ ಹನಿಯಲ್ಲಿಯೇ.
0: ಹೌದೌದು, ಅದಕ್ಕೆ ಇಲ್ಲ, ಇಲ್ವೇ ಇಲ್ಲಲ್ಲ ಸರ್.
1: ಹೌದು, ಅಂದ್ರೆ ಅದಕ್ಕೆ ತಜ್ಞ ಹೇಳ್ತಾರೆ ಅಂದ್ರೆ ಮಾರ್ಚ್ ಏಪ್ರಿಲ್ ಅಥವಾ ಮಳೆಗಾಲ ಆರಂಭಕ್ಕೆ ಮುಂಚೆ ಸದಾ ನೀರು ಕೊಟ್ಟರೆ ನಿಮಗೆ ಕೊತ್ತುಗಳು ಹೊರಗೆ ಬರುತ್ತೆ, ನಂತರ ಬೇಕಾದ್ರೆ ನೀವು ಮಳೆಯನ್ನ ಆಶ್ರಯಿಸಬಹುದು ಅಂತ.
0: ಹೌದೌದು ಸರ್.

0: ಸರ್, ಅದಕ್ಕೆ ಇಲ್ಲ, ಇಲ್ವೇ ಇಲ್ಲಲ್ಲ ಸರ್.
1: ಹೌದು, ಅಂದ್ರೆ ಅದಕ್ಕೆ ತಜ್ಞರು ಹೇಳ್ತಾರೆ ಅಂದ್ರೆ ಮಾರ್ಚ್ ಏಪ್ರಿಲ್ ಅಥವಾ ಮಳೆಗಾಲ ಆರಂಭಕ್ಕೆ ಮುಂಚೆ ಸಾಧಾರಣ ನೀರು ಕೊಟ್ಟರೆ ನಿಮಗೆ ಕೊತ್ತುಗಳು ಹೊರಗೆ ಬರುತ್ತೆ, ನಂತರ ಬೇಕಾದರೆ ನೀವು ಮಳೆಯನ್ನ ಆಶ್ರಯಿಸಬಹುದು ಅಂತ.
0: ಹೌದು ಹೌದು ಸರ್.
1: ಹಾಗೆ
0: ಮತ್ತೆ ಮತ್ತೆ ನೋಡಿ ಸರ್, ಬೇಸರ ತಿಳಿಬೇಡಿ. ನಾವು ಈಗ ಶುಕ್ರವಾರ ಒಂದು ಪ್ರೋಗ್ರಾಂ ಕೊಟ್ಟಿದ್ದೇವೆ ನಾವು, ಕೃಷಿ ಸಂಬಂಧ.
1: ಹಾ, ಅಂದ್ರೆ ರಾಜ್ಯ ಮಟ್ಟದ?
0: ರಾಜ್ಯ ಮಟ್ಟದ ಕೃಷಿ ಅಂದ್ರೆ ಕೃಷಿ ಅವಲಂಬಿತವಾಗಿ ಡೆವಲಪ್ಮೆಂಟ್
1: ಯಂತ್ರೋಪಕರಣಗಳ ಬಗ್ಗೆ ಒಂದು.
0: ಹೌದೌದು, ಅದ್ರ ಬಗ್ಗೆ ಅವರು ಎಷ್ಟು ಕರೆ ಮಾಡಿದ್ರು ನಮ್ದು ರಿಂಗ್ ಆದ್ರೂ ಮೂರ್ ನಂಬರ್ ಕೊಟ್ಟಿದ್ದಾರೆ, 7 7 8 8 9 9 ಮೂರಕ್ಕೆ ರಿಂಗ್ ಆದ್ರೂ ನಮ್ಮ ರಾಜಕೀಯ ಇದರಲ್ಲಿ ಅವ್ರು ನಮ್ಮ ನಂಬರ್ ತಗೊಳ್ಳಲ್ಲ. ಅದರಿಂದ ಬೇರೆ ಅಡ್ವರ್ಟೈಸ್ಕೊಂಡು ಅವ್ರ ಪ್ರೋಗ್ರಾಮ್ ಬೇಡ ಸರ್, ನಮ್ಮ ಮಡಿಕೇರಿ ಆಟ ಮಾಡಿ.
1: ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆದ್ರದಿಂದ ಬಹಳಷ್ಟು ಕರೆಗಳು ಕೂಡ ಬರ್ತಾ ಇರುತ್ತೆ, ಮತ್ತೆ ಸಮಯದ ಅಭಾವ ಇರೋದ್ರಿಂದ ಅಲ್ಲಿ
0: ರಿಂಗ್ ಆಗೋದು, ರಿಂಗ್ ಆದ್ಮೇಲೆ ತೆಗಿಬೇಕಲ್ಲ ಸರ್.
1: ಅಲ್ಲ, ಅಂದ್ರೆ ಈಗ ಮೂರು ನಂಬರ್ ಕೊಟ್ಟಾಗ ಒಂದು ನಂಬರ್ ಅಲ್ಲಿ ನಿಮ್ಗೆ ಅವರೊಬ್ಬ ಕರೆ ಮಾಡಿದವ್ರದ ಹೋಲ್ಡಲ್ ಇರ್ತಾರೆ, ಮತ್ತೊಂದು ಎರಡು ನಂಬರ್ ಬರುತ್ತೆ, ಹೀಗೆಲ್ಲ ಇದ್ದಾಗ ಅದು ಒಂದ್ಸಲ ಅವಕಾಶ.
0: ಇಲ್ಲ ಇಲ್ಲ, ಆ ರೀತಿ ಇಲ್ಲ. ಇವ್ರು ಬೋರೆ ಬೇರೆನೋ ಕರೆ ಸ್ವೀಕರಿಸ್ತಾರೆ, ಬೇರೆನೋ ಪ್ರೋಗ್ರಾಮ್ ಇರಲಿಲ್ಲ, ಆದ್ರೂ ನಮ್ ರಿಂಗ್ ಆದ್ರೆ ತೆಗಿಕ್ಕಿಲ್ಲ.
1: ನೋಡುವ ಅದರ ಬಗ್ಗೆ. ಅಲ್ಲ, ಹಾಗೆ ಬೇಸರ ಮಾಡಬೇಡಿ, ನೋಡೋಣ ಕರೆ ಅಥವಾ ಆ ಒಂದು ಮಾಹಿತಿಯನ್ನ ಮತ್ತೆ ನಾವು ನಿಮಗೆ ಇಲ್ಲಿ ಒಂದು ಕೊಡುವಂತ ಏನಾದ್ರು ಪ್ರಯತ್ನವನ್ನ ಮಾಡೋಣ. ಗಣೇಶ್ ಅವರೇ, ನಿಮ್ಗೊಂದು ಪ್ರಶ್ನೆ
0: ಕೇಳಿ ಸರ್.
1: ಈಗ ಕಾಫಿಯನ್ನ ನಾವು ಸಂಸ್ಕರಣೆ ಮಾಡ್ತೇವೆ, ಅಂದ್ರೆ ಪಲ್ಪಿಂಗ್ ಮಾಡಿದ್ಮೇಲೆ ಅದರ ಒಂದು ನೀರಿರುತ್ತೆ, ಅದು ಯಾವ ಪಿ ಹೆಚ್ ಅನ್ನ ಹೊಂದಿರುತ್ತೆ ಅಂತ ಹೇಳಬಹುದಾ?
0: ಯಾವ
1: ಪಿ ಹೆಚ್, ಕ್ಷಾರೀಯವಾಗಿರುತ್ತೋ ಅಥವಾ ಆಮ್ಲೀಯವಾಗಿರುತ್ತೋ?
0: ಸರ್, ಅದು ಆಮ್ಲೀಯ ಆಗುತ್ತೆ.
1: ಆಮ್ಲೀಯವಾಗಿರುತ್ತೆ, ಹಾಗಾಗಿ ಅದನ್ನ ನಾವು ನೀರಿನ ಮೂಲಗಳಿಗೆ ಸೇರಿಸಬಾರದು ಅಂತ ಹೇಳ್ತೀವಿ ಅಲ್ವಾ?
0: ಹೌದು ಸರ್, ಹೌದು ಸರ್. ನಾವು
1: ಸರಿ
0: ಚೆನ್ನಾಗಿ ಒಣಗಿಸಿ.
1: ಹೌದು, ಗೊಬ್ಬರವನ್ನು ಕೂಡ ನೀವು ಪಲ್ಪಿಂಗ್ ಮಾಡ್ತೀರಾ? ಹೇಗೆ
0: ಪಲ್ಪಿಂಗ್ ಮಾಡಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ.
1: ಸರಿ ಗಣೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಸರ್, ಥ್ಯಾಂಕ್ ಯು.

0: ಕೇಳುವರೆ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಳೆ ನಿಂತ ತಕ್ಷಣ ನಮ್ಮ ಕಾಳು ಮೆಣಸಿನ ಬೇರುಗಳಲ್ಲಿ ಮಿಲಿ ಬಗ್ಸ್ ನ ನಾವು ಕಾಣಬಹುದಾಗಿದೆ. ಈ ಒಂದು ಕೀಟ ಕಾಳು ಮೆಣಸಿಗೆ ಬಾಧೆಯನ್ನು ತರುತ್ತೆ, ಹಾಗೆ ಗಿಡಗಳು ಅರಿಶಿಣಾಗಿ ಒಣಗಿ ಹೋಗುವಂಥದ್ದನ್ನು ನಾವು ಕಾಣಬಹುದು. ಮಿಲಿಬಗ್ಸ್ ಈ ಕೀಟ ಕಾಳು ಮೆಣಸಿನ ಗಿಡದ ಬೇರಿನಲ್ಲಿದ್ದು ಅದರ ರಸವನ್ನು ಹೀರುವುದರಿಂದ ಬಾಧೆಗೊಳಗಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದರಿಂದ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಇಳುವರಿಯಲ್ಲಿ ಕೂಡ ಕಡಿಮೆಯಾಗುತ್ತೆ. ಹೆಚ್ಚಾದರೆ ಆ ಗಿಡ ಕೂಡ ಸಾಯುವ ಸಂಭವ ಇದೆ. ಇದನ್ನು ಹತೋಟಿಗೆ ತರಬೇಕು ಅಂತಾದರೆ ಇಮಿಡಾ ಕ್ಲೋರೋಪಿಡ್ 0.5 ಮಿಲಿಮೀಟರ್ ಅಥವಾ ಕ್ಲೋರೋಫೈರಿಫಾಸ್ 2 ಮಿಲಿಲೀಟರ್ ಅಥವಾ ಕ್ಲೋರಾ ಟ್ರಿನಿಫಾಲ್ 0.4 ಮಿಲಿಲೀಟರ್ ದ್ರಾವಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಿಧಾನವಾಗಿ ಗಿಡದ ಬುಡಕ್ಕೆ ಎಲ್ಲ ಬೇರುಗಳು ಚೆನ್ನಾಗಿ ನೆನೆಯುವಂತೆ 3 ರಿಂದ 5 ಲೀಟರ್ಗಳಷ್ಟು ನಾವು ಸುರಿಬೇಕಾಗುತ್ತೆ.
1: ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
2: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಪ್ರಾಣಿ ಪಕ್ಷಿಗಳ ತುಪ್ಪಳ, ಗರಿ, ಚರ್ಮ, ಕೊಂಬು ಮುಂತಾದವುಗಳಿಂದ ಮಾಡಿದ ಯಾವ ವಸ್ತುವನ್ನು ಕೊಂಡುಕೊಳ್ಳಬೇಡಿ. ವನ್ಯಜೀವಿ ಹಾಗೂ ಅರಣ್ಯವನ್ನು ಉಳಿಸಲು ಇದು ನಮ್ಮ ಕಿರುಕಾಣಿಕೆ.
1: ಕೆಲವರೇ, ಹಾಗೆ ಈಗ ಸೆಪ್ಟೆಂಬರ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೆ ಜೇನು ಕೃಷಿಯಲ್ಲಿ ಜೇನುನೊಣಗಳ ಅಭಿವೃದ್ಧಿಯ ಕಾಲ. ಅಂದರೆ ರಾಣಿ ಜೇನು ಪೆಟ್ಟಿಗೆಯಿಂದ ಹೊರಗೆ ಬಂದು ಸಂತಾನೋತ್ಪತ್ತಿಯಲ್ಲಿ ಭಾಗಿಯಾಗಿ ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡುವಂತಹ ಕಾಲ. ಜೇನು ಕೃಷಿಕರು ಈ ಒಂದು ಸಂದರ್ಭದಲ್ಲಿ ಪೆಟ್ಟಿಗೆಯನ್ನು ಪಾಲು ಮಾಡುವಂಥದ್ದು ಅಥವಾ ತಮ್ಮ ಜೇನು ಕೃಷಿಯನ್ನು ವಿಸ್ತರಿಸುವುದಕ್ಕೆ ಕೂಡ ಇದು ಸಕಾಲವಾಗಿರುತ್ತೆ. ಯಾರೆಲ್ಲ ಜೇನು ಸಾಕಣೆಯನ್ನು ಮಾಡ್ತಾ ಇದ್ದೀರಿ, ತಮ್ಮ ಪೆಟ್ಟಿಗೆಯಲ್ಲಿರುವಂಥ ಹಳೆಯ ಎರಿಗಳನ್ನು ತೆಗೆದುಹಾಕುವಂಥದ್ದು, ನಂತರ ಹೊಸ ಎರಿಗಳಿಗೆ ಜಾಗ ಮಾಡಿಕೊಡುವಂಥ ಕೆಲಸಕ್ಕೆ ಇದು ಸುಸಮಯ. ನಮ್ಮ ಜಿಲ್ಲೆಯಲ್ಲಿ ನಾವು ಹೆಚ್ಚಾಗಿ ತುಡುವೆ ಜೇನುನೊಣವನ್ನು ಸಾಕ್ತೇವೆ. ಈ ತುಡುವೆ ಜೇನುನೊಣ ನಮ್ಮ ಸಾಂಪ್ರದಾಯಿಕ ಜೇನು ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇದನ್ನು ಕರ್ನಾಟಕದ ರಾಜ್ಯ ಕೀಟ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಇವು ಕೇವಲ ಜೇನುತುಪ್ಪ ಮಾತ್ರ ಅಲ್ಲದೆ ಇವು ಪ್ರತಿನಿತ್ಯ ಹೂವಿನಿಂದ ಹೂವಿಗೆ ಮಕರಂದವನ್ನು ಹೇರುತ್ತಾ, ಹಾಗೆ ನಮ್ಮ ಕೃಷಿಯಲ್ಲಿ ಪರಾಗಸ್ಪರ್ಶವನ್ನು ಮಾಡುತ್ತಾ ಪರೋಕ್ಷವಾಗಿ ನಮ್ಮ ಕೃಷಿಗೆ ಸಹಕಾರವನ್ನು ಮಾಡ್ತಾ ಇದೆ. ಈಗಾಗಲೇ ತೋಟಗಾರಿಕೆ ಇಲಾಖೆ ಮತ್ತು ಜೇನು ಸಂಶೋಧನೆ ಕೇಂದ್ರಗಳಿದೆ, ಇವರ ವತಿಯಿಂದ ಕೂಡ ರೈತರಿಗೆ ತರಬೇತಿಯನ್ನು ಕೊಡುತ್ತಾ ಹಾಗೆ ಕಡಿಮೆ ದರದಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ಜೇನು ಪೆಟ್ಟಿಗೆಗಳನ್ನು ಕೂಡ ನೀಡ್ತಾ ಇದ್ದಾರೆ.

ಕೆಲವರೇ ನಿಮ್ಮಂತೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಂದ 14,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,100 ರೂಪಾಯಿಂದ 18,600 ರೂಪಾಯಿಗಳು, ರೋಬಸ್ಟಾ ಚೆರಿ 9,800 ರೂಪಾಯಿಂದ 11,000 ರೂಪಾಯಿಗಳು. ಕೆಲವರೇ, ಇಂದಿನ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಗ್ತಾ ಬಂತು. ಈ ದಿನ ಕರೆ ಮಾಡಿದಂಥ ಗಿರಿಜೇಶ್, ಮಾಧವ, ಚೆಂಬು ಹಾಗೂ ಕೋತೂರು ಗಣೇಶ್ ಮತ್ತು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನವಿದೆ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೆಲವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
2: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
3: ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ

0: ಹಾಗೆ ಪ್ರಗತಿ ಬಗ್ಗೆ ಮಡಿಕೇರಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿನ ಅಧ್ಯಕ್ಷರಾದ ಮಾಂದ್ರಿರಾಮ್ ಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ತಾಲೂಕು ಪಂಚಾಯಿತಿ ಕಚೇರಿ ಸಭಾಮಂಡಲಿ ನಡೆದ ಸಭೆಯಲ್ಲಿ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಕಡ್ಡಾಯ ಮನೆ ಮನೆ ಪರಿಶೀಲನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು. ತಹಶೀಲ್ದಾರ್ ಹಾಗೆ ಪಿಡಿಒಗಳ ನೇತೃತ್ವದಲ್ಲಿ ಸಮಿತಿನ ರಚಿಸಲಾಗಿತ್ತು. ಜಿಪಿಎಸ್ ಟ್ರ್ಯಾಕಿಂಗ್ ಮೂಲಕ ಸಮೀಕ್ಷೆ ನಡೆಸೋಕ್ಕೂ, ಆಧಾರ್, ರೇಷನ್ ಕಾರ್ಡ್, ಪ್ಯಾನ್ ಮತ್ತು ಪಾಸ್ಬುಕ್ ಸೇರಿದಂತೆ ಇತರ ದಾಖಲೆಗಳನ್ನು ವ್ಯವಸ್ಥಿತವಾಗಿ ನಿಭಾಯಿಸೋಕ್ಕೂ ಇದು ಹೊಸ ನೋಂದಣಿಯಲ್ಲ, ಈಗಿರುವ ಫಲಾನುಭವಿಗಳ ಪರಿಶೀಲನೆ ಅಂತ ಹೇಳ್ದು. ಮಡಿಕೇರಿ ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಹೋಗುವ ಕೋಟೆ ಮತ್ತೆ ಜಿಟಿ ರಸ್ತೆ ಫೀಡರ್ಲಿ ದಸರಾ ಹಬ್ಬದ ತುರ್ತು ನಿರ್ವಹಣಾ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:30 ಗಂಟೆ ಮುಟ ವಿದ್ಯುತ್ ಸರಬರಾಜಲ್ಲಿ ಇರದಿಲ್ಲ. ಆದ್ದರಿಂದ ಕಾಲೇಜು ರಸ್ತೆ, ಪ್ರಕೃತಿ ಬಡಾವಣೆ, ಜಯನಗರ, ಅಶೋಕಪುರ, ಜಲಾಶಯ ಬಡಾವಣೆ, ಸರ್ಕಾರಿ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಪೆನ್ಷನ್ ಲೇಔಟ್ ಹಾಗೆ ಸುತ್ತಮುತ್ತಲ ಜಾಗಲಿ ಕರೆಂಟ್ ಇರದಿಲ್ಲ. ಸಾರ್ವಜನಿಕರು ಸಹಕರಿಸುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಸಂಚಾರಿ ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಮಾಧ್ಯಮ ಪಟ್ಟಿಲಿರುವ ದಿನಪತ್ರಿಕೆ, ಮಾಧ್ಯಮ ಸಂಸ್ಥೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವ ಪತ್ರಕರ್ತರಿಗೆ ತಿದ್ದುಪಡಿ ಮಾಡಲಾದ ಹೊಸ ಮಾರ್ಗಸೂಚಿನ ಪ್ರಕಾರ ಉಚಿತ ಬಸ್ ಪಾಸ್ ನೀಡಿಕೆ ಅರ್ಜಿ ಕರೆದಳು. ಆಸಕ್ತಿ ಇರೋ ಗ್ರಾಮ ಒಂದ್ ಕೇಂದ್ರದ ಸೇವಾಸಿನ್ ಪೋರ್ಟಲ್ಲಿ ಅರ್ಜಿನ ಹಾಕಕ್ಕೆ ಅರ್ಜಿ ಹಾಕಿಕೆ ಇದೇ ತಿಂಗಳ 31 ಅಖೇರಿ ದಿನ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತಾಧಿಕಾರಿಗ 14 ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಮಂಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕ್ಕರಾಜಿನ ತಕಣ್ವೆ ತುಂಬಿದ ಮತ್ತೆ ಅಫಿಡೇಟ್ ಮಾಡಿದ ಅರ್ಜಿನ ಕೊಡಕ್ಕೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಿಗದಿ ಮಾಡಿದ ಪತ್ರದಲ್ಲಿ ಪುಕಾರ ನೀಡಕ್ಕೆ ಕರ್ನಾಟಕ ಲೋಕಾಯುಕ್ತ ಪ್ರಕಟಣೆ ತಿಳಿಸಿತು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಯದುವೀರ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಮಂಡಲಿ ನಡೆದಿದೆ ತಿಳಿ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಹೇಳಲು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳೆಯಿಂದ 10 3 ದಿನಗಳ ಕಾಲ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು. ಸಾರ್ವಜನಿಕರು ತಮ್ಮ ಆಧಾರ್ ನೋಂದಣಿ ಹಾಗೆ ಆಧಾರ್ ವಿವರಗಳ ತಿದ್ದುಪಡಿನ ಮಾಡಿಸಿಕೊಳ್ಳುವಂತೆ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಲು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆಹಾರ ಮತ್ತು ನೀರಲಿರುವ ಫ್ಲೋರೋ ಆಲ್ಕಲೈ ಪದಾರ್ಥಗ ಹಾಗೆ ಮೈಕ್ರೋಪ್ಲಾಸ್ಟಿಕ್ ತೆಳುವ ವಿಷಯದ ಬಗ್ಗೆ 2 ದಿನಗಳ ಪಾಲುದಾರರ ಸಮಾಲೋಚನಾ ರಾಷ್ಟ್ರೀಯ ಸಮ್ಮೇಳನ 29 ಮತ್ತು 30 ಅಕಾಡೆಮಿನ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮ್ಮೇಳನದಲ್ಲಿ ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಗ, ಸಂಶೋಧನಾ ವಿದ್ಯಾರ್ಥಿಗ, ಇಂಜಿನಿಯರಿಂಗ್ ವಿದ್ಯಾರ್ಥಿಗ, ಪ್ರಾಧ್ಯಾಪಕರು, ಯುವ ವಿಜ್ಞಾನಿಗ, ಯುವ ಉದ್ಯಮದಾರರು ಭಾಗವಹಿಸಕ್ಕೆ ಆಸಕ್ತಿ ಇರುವ 20 ಒಳಗೆ ಕೆಎಸ್ಟಿಎ ಅಕಾಡೆಮಿ ಜಾಲತಾಣದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ. ಮಡಿಕೇರಿ ಗಾಳಿಬೀಡಲಿರುವ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 9 ಮತ್ತು 11 ತರಗತಿಯಲ್ಲಿ ಖಾಲಿ ಇರುವ ಜಾಗಗಳಿಗೆ ಪ್ರವೇಶ ಪಡೆಯಕ್ಕೆ ಆಸಕ್ತಿ ಇರುವ ಅಭ್ಯರ್ಥಿಗ 15 ಆನ್ಲೈನ್ ಮೂಲಕ ಅರ್ಜಿನ ಹಾಕಕ್ಕೆ. ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಅಗತ್ಯ ಇರುವ ರೋಗಿಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗುವಂತೆ ನೋಡಿಕೊಡಕುತ್ತಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಹೇಳಲು. ಕೊಡಗು ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಬಗ್ಗೆ ಜಾಗೃತಿ ಮೂಡಿಸುವಂಗೆ ಹಾಗೆ ರಕ್ತದ ಅವಶ್ಯಕತೆ ಪೂರೈಸುವ ಉದ್ದೇಶದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಸಂಸ್ಥೆನ ಕೂಡುಕೂಟಲ್ಲಿ ನಡೆದ ರಾಷ್ಟ್ರೀಯ ರಕ್ತದಾನ ದಿನಾಚರಣೆಯಲ್ಲಿ ಮಾತನಾಡಿ, ರಕ್ತದ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ರಕ್ತದ ಘಟಕಗಳನ್ನು ಸಂಗ್ರಹ ಮಾಡುವ ಅವಶ್ಯಕತೆ ಹುಟ್ಟುತ್ತಾ ಹೇಳಿದು. ಅರ್ಹ ಪಡಿತರ ಚೀಟಿದಾರರು 20 ಒಳಗಾಗಿ ಇಕೆವೈಸಿ ಮಾಡಿಸುವಂಗೆ ಕುಶಾಲನಗರ ತಾಲೂಕು ಆಹಾರ ನಿರೀಕ್ಷಕಿ ಅವು ಮನವಿ ಮಾಡಲು. ರೇಷನ್ ಕಾರ್ಡ್ಲಿ ಹೆಸರು ನೋಂದಾಯಿಸುವ ಸದಸ್ಯರು ಇಕೆವೈಸಿ ಮಾಡಿಸಿಕೊಳ್ಳದಿದ್ದರೆ ರದ್ದಾಗುವ ಸಾಧ್ಯತೆ ಹುಟ್ಟು, ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆ ಕೂಡ ಹುಟ್ಟು. ಆದ್ದರಿಂದ ಯಾವುದೇ ನಿರ್ಲಕ್ಷ್ಯ ತೋರಿಸದೆ ನಿಗದಿ ಮಾಡಿದ ಸಮಯದೊಳಗೆ ಕುಟುಂಬದ ಸದಸ್ಯರು ಇಕೆವೈಸಿ ಮಾಡಿಸಕುತ್ತಳಿ ಸೂಚನೆ ನೀಡಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 11 ಹೊತ್ತಾರೆ 10 ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಚೌಡೇಶ್ವರ ನಗರ ಬೆಂಗಳೂರಲ್ಲಿ ಪೂಜಾರಿರ ಮಣ್ಣಪ್ಪ ಅವರ ಸ್ಮರಣೆ ಕಾರ್ಯಕ್ರಮ ನಡೆದಿದೆ. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೆ ಬೇರೆ ಬೇರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ವತಿಯಿಂದ 2026-27 ಸಾಲಿಗೆ ಸಾಲದ ಯೋಜನೆಗಳ ಸೌಲಭ್ಯ ಪಡೆಯಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ತಾರೀಖನ 15 ವಿಸ್ತರಿಸಲಾಗಿತ್ತು. ಆಸಕ್ತಿ ಇರುವ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಜಾತಿನ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಬೇರೆ ಬೇರೆ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 17 ಆಖರಿ ದಿನ. ಕೊಡಗು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಡಿಕೇರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಮಡಿಕೇರಿನ ಕೂಡುಕೂಟಲಿ ಪುಕ್ಸಟೆ ರೇಬಿಸ್ ಲಸಿಕಾ ಶಿಬಿರ. ಸಾಕುನಾಯಿ ಮತ್ತು ಕೊತ್ತಿಗಳಿಗೆ ನಾಳೆ ಹೊತ್ತಾರೆ 10 ಮಧ್ಯಾಹ್ನ 12 ಮುಟ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಮರುಗೋಡ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತು.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. ಭಾರತಿ ರೇಡಿಯೋ ಹೌಸ್.

0: ಲೀಫ್ ಫೆಸ್ಟಿವಲ್ ಆಫರ್ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಕುಕ್ಕರ್ ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್ 0% ಇಂಟ್ರೆಸ್ಟ್ 0 ಡೌನ್ ಪೇಮೆಂಟ್ ಪ್ರತಿ ಖರೀದಿಗೂ ಖಚಿತ ಬಹುಮಾನ
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು
2: ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್
5: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ ಆಲ್ಸೋ ಅಟ್ ಇರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಮಿಕ್ಸಿ ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ ಅಪ್ ಟು 40% ಕ್ಯಾಶ್ ಬ್ಯಾಕ್
0: ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ
6: ರೀ ಒಂದ್ ವಾರದಿಂದ ಕರೆಂಟ್ ಇಲ್ಲ ವಾಷಿಂಗ್ ಮಿಷಿನ್ ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ ಜನರೇಟರ್ ತಗೊಂಡ್ಬಿಡೋಣವಾ
0: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್
7: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ
0: ಹೌದು ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ
7: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186
8: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242
9: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಫ್ರೀ ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಾಳುಗೋಡು ಜಂಕ್ಷನ್ ಬಿಟ್ಟಂಗಾಲ
10: ವಾವ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ
11: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ
5: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
12: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ
13: ಅಷ್ಟು ದೂರ ಯಾಕೆ ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ
12: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424
15: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ ಮಳೆ ಕಮ್ಮಿ ಆಯಿತು ಜಿಲ್ಲೆಯಲ್ಲೂ 50% ಕಮ್ಮಿ ಪ್ರಮಾಣತ್ರ ಬರ ಪರಿಸ್ಥಿತಿ ಆನಂಗಾಯ್ತು ಕೇಂದ್ರ ಬರ ಅಧ್ಯಯನ ತಂಡ ಜಿಲ್ಲೆಗೆ ಬಂದಂಡಿಲ್ಲ ಕೃಷಿ ತೋಟಗಾರಿಕೆ ಕಂದಾಯ ಪಿಂಜ ಆರ್ಡಿಪಿಆರ್ ಇಲಾಖೆ ಜಂಟಿಯಾಯಿತು ಸರ್ವೆ ನಡೆಸಿತು ಜಿಲ್ಲೆಯ ಸಮಗ್ರ ಬರವರದಿಂದ ರಾಜ್ಯ ಸರ್ಕಾರಕ್ಕೆ ಒಪ್ಪುಚಿಟ್ಟಿತು ಎಂದು ಜಿಲ್ಲಾಧಿಕಾರಿ ಸೋಮಶೇಖರ್ ಅರಿಚಿಟತು ಈ ಅಂಡು ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಯಿತು ಅಂತರ್ಜಲ ಮಟ್ಟ ಕಮ್ಮಿ ಆಯಿತು ಕೃಷಿ ಚಟುವಟಿಕೆಯ ಮೇಲೆ ಪರಿಣಾಮ ಮಾಡಿ ನುಳ್ಳಾನಗೊಂಡು ಜಿಲ್ಲೆಯ ಪರಿಸ್ಥಿತಿನ ಅರಿಂಜಡು ರಾಜ್ಯ ಸರ್ಕಾರ ಜಿಲ್ಲೆಯ ಎಲ್ಲ ತಾಲೂಕಿನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿತ್ತು ಇದನ್ನು ಕೂಟ ಮಡಿಕೇರಿ ಪಿಂಜ ಕುಶಾಲನಗರ ತಾಲೂಕಿನ ಬಲ್ಯಮಠತ್ರ ಬರಪೀಡಿತ ಪ್ರದೇಶ ಪೊನ್ನಂಪೇಟೆ ಪಿಂಜ ವಿರಾಜಪೇಟೆ ತಾಲೂಕಿನ ಸಾಧಾರಣ ಪಿಂಜ ಮಧ್ಯಮ ಪಿಂಜ ಸೋಮರ್ಪೇಟೆ ತಾಲೂಕಿನ ಬರಪೀಡಿತ ಪರಿಶೀಲನಾ ಪಟ್ಟಿಲು ಕೂಟಿತು ಕೃಷಿ ಇಲಾಖೆಯ ಅಂದಾಜಿನ ಪ್ರಕಾರ ದಂಡಾರ್ಥ 26-27 ಸಾಲಲು ಜಿಲ್ಲೆಯಲ್ಲಿ 4,785 ಹೆಕ್ಟೇರ್ ಬೆಳೆನಾಶ ಆಯಿತು ಇದಂಗೆ 404.175 ಲಕ್ಷ ರೂಪಾಯಿ ಪರಿಹಾರ ತರುಣೊಂದು ಬೋಡಿಕೆನ ಬೆಚ್ಚಿತು ಇದಂಗೆ ಸಂಬಂಧಪಟ್ಟನಿಗೆ ಪೂರ್ತಿ ವರದಿನ ಅಧಿಕಾರಿಯಕ್ಕೂ ಕೊಡ್ತಿತ್ತು ಎಂದು ಸಹಾಯಕ ಕೃಷಿ ನಿರ್ದೇಶಕಗಳನ್ನು ನಾಗೇಂದ್ರ ಮಾಹಿತಿ ತಂತು ಜಿಲ್ಲೆಯಲ್ಲಿ ಬರ ಸಮಸ್ಯೆ ಇನ್ನೇ ಉಂಡೆಂಗಿ ನೆಲ್ಲು ಕೂಡನಿಗೆ ಕಾಪಿಪಿನ ತೋಟಗಾರಿಕೆ ಬೆಳೆಯರ ಮೇಲೆಯೂ ಪರಿಣಾಮ ಮಾಡುವ ಪೋಡಿ ಬೊಳೆಕಾರದಲ್ಲಿ ಕಾಂಪಕ್ಕೆ ಶುರುವಾಯಿತು ಕೇಂದ್ರ ಪುರಸ್ಕೃತ ಯೋಜನೆ ಅನುಷ್ಠಾನತ್ರ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ದಿಶಾ ಸಭೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಎಂಡ ಕೊರುವ ಕಾರ್ಯಕ್ಕೆ ನಾಳೆ ಪೊಲಕ 10:30 ಜಿಲ್ಲಾ ಪಂಚಾಯತ್ ಸಭಾ ಬಾಡಲ್ ನಡಪಂದು ಜಿಲ್ಲಾ ಪಂಚಾಯತ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನಾ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026ರ ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015ರಿಂದ 2025ರವರೆಗಿನ ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ, ಹಾಗೂ ಇದು ಹಿಂದಿನ ಎಲ್ಲಾ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಓಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಔಷಧೀಯ ವಲಯ, ಸಾಮರ್ಥ್ಯ ವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಿಟಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರೀ ಕಾಪ್ 31ರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ದತೆಗಳ ಅನುಷ್ಠಾನದಲ್ಲಿನ ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ದತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನ ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ದ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಷ್ ತಂಡಗಳಿಗೆ ಚಾಲನೆಯನ್ನ ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ

ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಕೆಲವರೇ ಗಮನಿಸಿ, ಇಂದು ರಾತ್ರಿ 8:10 ಇಂಡಿಯನ್ ಏರ್ಫೋರ್ಸ್ನ 94ನೇ ವಾರ್ಷಿಕೋತ್ಸವ ಸಂದರ್ಭ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶವಿದೆ.

ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನು ಹಾಡಿದ್ದಾರೆ ಸುಲೋಚನಾ.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
1: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಮೂಡಿ ಬರಲಿದೆ
0: ವಾರದ ಚರ್ಚೆ ಮಾತ್ ಮಾತಲ್ಲಿ.
1: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ ಕೇಳಿ ಆನಂದಿಸಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.

0: బెస్ట్ ఫ్రెండా ఫ్రెండా పోషిత
1: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
0: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಕೆಲವರೇ ಭಾವಗೀತೆಗಳನ್ನು ಮುಂದುವರಿಸುತ್ತಾ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರ ರಚನೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
2: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
1: ವಾರದ ಚರ್ಚೆ ಮಾತ್ ಮಾತಲ್ಲಿ.
2: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಕೇಳುವರೇ, ಮುಂದೆ 8:10 ಇಂಡಿಯನ್ ಏರ್ಫೋರ್ಸ್ನ 94ನೇ ವಾರ್ಷಿಕೋತ್ಸವ ಸಂದರ್ಭ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ.
4: 8:10 ಈಗ ಭಾರತೀಯ ವಾಯುಪಡೆಯ 94ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಾಯುಪಡೆ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶ ಇದೀಗ ದೆಹಲಿ ಕೇಂದ್ರದ

0: of citizens have been a source of strength for the Indian Air Force. Desh ki raksha karna hamara kartavya hai aur aap sabhi ka aashirwad hamari sabse badi taakat hai. Ant mein hum samast vayu yodha bhartiya vayu sena achuk abhed evam satik ki avdharna ka smaran karte hue yah sankalp lete hain ki rashtra ki raksha uski samprabhuta aur akhandta ke liye hum sadaiv samarpit rahenge tatha apne adarsh vakya Nabhas Prasham Deeptam par adig rahenge. Jai Hind.
1: On the eve of the 94th anniversary of Indian Air Force, you were listening to a message by the Chief of Air Staff, Air Chief Marshal Amarpreet Singh, Param Vishisht Seva Medal, Ati Vishisht Seva Medal.
2: अभी आप भारतीय वायुसेना की 94वीं वर्षगांठ की पूर्व संध्या पर भारतीय वायुसेना के अध्यक्ष एयर चीफ मार्शल अमरप्रीत सिंह परम विशिष्ट सेवा मेडल और अति विशिष्ट सेवा मेडल का संदेश सुन रहे थे। ये कार्यक्रम आकाशवाणी के दिल्ली केंद्र से प्रसारित किया गया।
3: ಆಕಾಶವಾಣಿ ಮಡಿಕೇರಿ ಸಮಯ ಈಗ 8:16:40.
4: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
5: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಮೂಡಿ ಬರಲಿದೆ
4: ವಾರದ ಚರ್ಚೆ ಮಾತ್ ಮಾತಲ್ಲಿ.
5: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ ಕೇಳಿ ಆನಂದಿಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
6: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಕೇಳುಗರೇ, ಸಮಯ ಈಗ 8:17:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಎಲ್ಲ ಕೇಳುಗರಿಗೂ ನಮಸ್ಕಾರ. ಭಾವಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಭಾವಯಾನ ಕಾರ್ಯಕ್ರಮ ಇರುವುದು ಕವಿಗಳು ಮನುಷ್ಯನ ಮನಸ್ಸಿನ ಬೇರೆ ಬೇರೆ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಹೇಗೆಲ್ಲ ಕಂಡಿದ್ದಾರೆ ಮತ್ತು ಕಂಡರಿಸಿದ್ದಾರೆ ಎನ್ನುವುದನ್ನು ತಿಳಿಸುವುದಕ್ಕೆ. ಕವಿತೆಗಳಲ್ಲಿ ಮಾರ್ಧವತೆ ಇರುತ್ತದೆ, ಮಾನವ ಮನಸ್ಸಿನ ಒಳಗುದಿ ಇರುತ್ತದೆ. ಮಾನವ ಸೌಂದರ್ಯವನ್ನು ಮತ್ತು ಪ್ರಕೃತಿಯ ಚೆಲುವನ್ನು ಕವಿಗಳು ತಮ್ಮ ಕಾಣ್ಕೆ ಮತ್ತು ಬರಹದ ಮೂಲಕ ಹೇಗೆ ಹೊರಹಾಕಿದ್ದಾರೆ, ಇವೆಲ್ಲವೂ ಭಾವಗೀತೆಗಳಲ್ಲಿ ಇರುತ್ತವೆ. ಬನ್ನಿ, ಮಾನವ ಸೌಂದರ್ಯ, ನಿಸರ್ಗ ಸೌಂದರ್ಯ ಮತ್ತು ಅಂತರಂಗದ ಚೆಲುವು ಎಲ್ಲವೂ ಕವಿಗಳ ಬಣ್ಣನೆಯಲ್ಲಿ ಹೇಗೆ ಪಡಿಮೂಡಿದೆ ತಿಳಿಯೋಣ. ಕವಿ ಶರತ್ ಕಲ್ಕೋಡ ಅವರ ರಚನೆಯ ಹಕ್ಕಿಯೊಂದು ಹಾರಿ ಬಂದು ಈ ಗೀತೆಯಲ್ಲಿ ಮನಸ್ಸಿನ ಭಾವನೆಗಳನ್ನು ತುಂಬ ಸುಂದರವಾಗಿ ರೂಪಕಗಳ ಮೂಲಕ ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಹಕ್ಕಿ ಎಂಬುದು ಒಂದು ಭಾವನೆಯ ಸಂಕೇತವಾಗಿ ಕಾಣುತ್ತದೆ. ಅದು ಪ್ರೀತಿ, ಸಂತೋಷ ಅಥವಾ ಒಬ್ಬ ವ್ಯಕ್ತಿಯ ಸಾನ್ನಿಧ್ಯವನ್ನೂ ಸೂಚಿಸಬಹುದು. ಗೀತೆಯ ಆರಂಭದಲ್ಲಿ ಹಕ್ಕಿಯೊಂದು ಹಾರಿ ಬಂದು ಕವಿಯ ಎದೆಯೊಳಗೆ ನೆಲೆಸುತ್ತದೆ. ಅದು ಬಣ್ಣ ಬಣ್ಣದ ರೆಕ್ಕೆಗಳನ್ನ ಬಿಚ್ಚಿ ಕುಣಿಯುತ್ತಾ ಮನಸ್ಸಿಗೆಲ್ಲ ಬಣ್ಣವನ್ನ ಹಚ್ಚತೊಡಗುತ್ತದೆ. ಇದರ ಮೂಲಕ ಕವಿ ತನ್ನ ಜೀವನದಲ್ಲಿ ಹೊಸದಾಗಿ ಬಂದ ಸಂತೋಷದ ಕ್ಷಣಗಳನ್ನು ಚಿತ್ರಿಸುತ್ತಾನೆ. ಆ ಹಕ್ಕಿ ಕವಿಯ ನೋವನ್ನ ಮರೆಸುತ್ತದೆ, ಮನಸ್ಸನ್ನ ಹಗುರವಾಗಿಸುತ್ತದೆ. ಜೀವನದಲ್ಲಿ ಕೆಲವು ಕ್ಷಣಗಳು ನಮಗೆ ಎಲ್ಲ ದುಃಖವನ್ನ ಮರೆಯುವಂತೆ ಮಾಡುತ್ತದೆ. ಆ ಸಂತೋಷದ ಕ್ಷಣಗಳು ಮತ್ತೆ ಮತ್ತೆ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತವೆ ಎಂಬುದನ್ನು ಕವಿ ಈ ಗೀತೆಯಲ್ಲಿ

ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಈ ಸಂತೋಷ ಶಾಶ್ವತವಲ್ಲ, ಹಕ್ಕಿಯು ಹಾರಿ ಹೋಗುತ್ತದೆ. ಅಂದರೆ ಜೀವನದಲ್ಲಿ ಬಂದ ಆ ಸಂತೋಷ ಅಥವಾ ಪ್ರೀತಿಯ ಕ್ಷಣಗಳು ಶಾಶ್ವತವಾಗಿರೋದಿಲ್ಲ, ಅವು ಕಾಲಕ್ರಮೇಣ ದೂರವಾಗುತ್ತವೆ. ಆಗ ಜೀವನದಲ್ಲಿ ಖಾಲಿತನ ಉಂಟಾಗುತ್ತದೆ, ಲೋಕವೇ ಖಾಲಿಯಾಗಿದೆ ಎಂದು ಅನಿಸುತ್ತದೆ. ಬದುಕು ತುಂಬ ಭಾರವಾಗಿ ಕಾಣುತ್ತದೆ. ಉಳಿಯುವುದೆಂದರೆ ಕೇವಲ ನೆನಪುಗಳು ಮತ್ತು ಅವುಗಳಿಂದ ಉಂಟಾಗುವ ನೋವು ಮಾತ್ರ. ಗೀತೆಯ ಕೊನೆಯ ಸಾಲುಗಳಲ್ಲಿ ಕವಿ ತನ್ನ ಏಕಾಂತವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಜೀವನದಲ್ಲಿ ಕೆಲವರು ಬರ್ತಾರೆ, ನಮ್ಮ ಬದುಕನ್ನ ಸಂತೋಷದಿಂದ ತುಂಬಿಸ್ತಾರೆ. ಆದರೆ ನಂತರದ ದಿನಗಳಲ್ಲಿ ಅವರು ನಮ್ಮಿಂದ ದೂರವಾದಾಗ ಅವರ ನೆನಪುಗಳು ಮಾತ್ರ ನಮ್ಮೊಂದಿಗೆ ಉಳಿಯುತ್ತವೆ. ಈ ಗೀತೆಯ ಮೂಲಕ ಕವಿ ಜೀವನದ ಸಂತೋಷ ದುಃಖಗಳ ಅನಿತ್ಯತೆಯನ್ನ ಮತ್ತು ನೆನಪುಗಳ ಭಾರವನ್ನ ಮನಮಿಡಿಯುವಂತೆ ಚಿತ್ರಿಸಿದ್ದಾರೆ.

ಬಾಳ ಗೆಳತಿಯೇ ತರವೇ, ಇದು ಕವಿ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ ಜನಪ್ರಿಯ ಕವಿತೆಗಳಲ್ಲಿ ಒಂದು. ಈ ಗೀತೆ ದಾಂಪತ್ಯ ಜೀವನದ ಸೂಕ್ಷ್ಮ ಭಾವನೆಗಳನ್ನು ತುಂಬಾ ಸರಳವಾಗಿ ಆದರೆ ಹೃದಯಸ್ಪರ್ಶಿಯಾಗಿ ಹೇಳುತ್ತದೆ. ಕವಿ ಬಿಆರ್ ಲಕ್ಷ್ಮಣರಾವ್ ಅವರು ಇಲ್ಲಿ ಗಂಡ ಹೆಂಡತಿ ನಡುವೆ ಉಂಟಾಗುವ ಸಣ್ಣ ಸಣ್ಣ ಅಸಮಾಧಾನ, ದೂರವಾಗುವ ಭಾವನೆ ಮತ್ತು ಅದನ್ನ ಮತ್ತೆ ಸರಿಪಡಿಸುವ ಅಗತ್ಯವನ್ನ ಸುಂದರವಾಗಿ ಚಿತ್ರಿಸಿದ್ದಾರೆ. ಗೀತೆಯ ಆರಂಭದಲ್ಲಿ ಗಂಡ ತನ್ನ ಹೆಂಡತಿಯನ್ನು ಬಾಳ ಗೆಳತಿಯೇ ಎಂದು ಕರೆಯುತ್ತಾನೆ. ಈ ಒಂದು ಪದವೇ ಅವರ ಸಂಬಂಧದ ಆಪ್ತತೆಯನ್ನ ತೋರಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಅವಳಲ್ಲಿ ಕಾಣಿಸುವ ಕೋಪ ಮತ್ತು ನೀನು ಮೊದಲಿನಂತಿಲ್ಲ ಎನ್ನುವ ಆರೋಪ ಅವನ ಮನಸ್ಸಿಗೆ ನೋವು ತಂದಿದೆ. ಇಲ್ಲಿ ಕವಿ ದಾಂಪತ್ಯದಲ್ಲಿ ಆಗಾಗ್ಗೆ ಉಂಟಾಗುವ ಮನಸ್ತಾಪಗಳನ್ನು ಸೂಚಿಸುತ್ತಾರೆ. ಪ್ರೀತಿ ಇದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಕೊರತೆ ಬಂದಾಗ ಇಂತಹ ದೂರವು ಕಾಣಿಸಿಕೊಳ್ಳುತ್ತದೆ. ಮುಂದಿನ ಸಾಲುಗಳಲ್ಲಿ ಮನೆಯ ತಲೆಬಾಗಿಲಲ್ಲಿ ಒಣಗಿದ್ದರೆ ತೋರಣ ಎಂಬ ರೂಪಕದ ಮೂಲಕ ಮನೆಯ ಸಂತೋಷ ಒಣಗುತ್ತಿರುವ ಸ್ಥಿತಿಯನ್ನ ಕವಿ ಹೇಳ್ತಾರೆ. ಆದರೆ ಅದಕ್ಕೆ ಪತಿ ಮಾತ್ರ ಕಾರಣ ಅಲ್ಲ, ಪತ್ನಿಯೂ ಕೂಡ ಕಾರಣ ಎಂಬುದನ್ನು ಕವಿ ಸ್ಪಷ್ಟವಾಗಿ ಹೇಳುತ್ತಾರೆ. ಇದರಿಂದ ದಾಂಪತ್ಯ ಜೀವನದಲ್ಲಿ ಇಬ್ಬರೂ ಸಮಾನ ಹೊಣೆಗಾರರು ಎಂಬ ಸಂದೇಶ ಸಿಗುತ್ತದೆ. ಅಕ್ಷಯ ಪಾತ್ರೆಯಲ್ಲ ದಾಂಪತ್ಯದ ನಲಿವು ಎಂಬ ಸಾಲು ದಾಂಪತ್ಯದ ಸಂತೋಷ ಎಂದಿಗೂ ಸ್ವಯಂ ತುಂಬಿಕೊಂಡೇ ಇರುವುದಿಲ್ಲ, ಅದನ್ನ ಪ್ರತಿದಿನವೂ ಇಬ್ಬರೂ ಸೇರಿ ಕಾಪಾಡಬೇಕು, ಬೆಳೆಸಬೇಕು. ಇಲ್ಲವಾದ್ರೆ ಪ್ರೀತಿಯ ಸೌಂದರ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದು ಜೀವನದ ನಿಜವಾದ ಸತ್ಯವನ್ನ ಹೇಳುತ್ತದೆ. ಪ್ರೀತಿ ಎಷ್ಟು ಅಮೂಲ್ಯವಾದರೂ ಅದನ್ನು ಕಾಪಾಡದೇ ಇದ್ದರೆ ಅದರ ಹೊಳಪು ಕಡಿಮೆಯಾಗುತ್ತದೆ. ಇನ್ನು ಗೀತೆಯ ಕೊನೆಯ ಸಾಲುಗಳಲ್ಲಿ ಪತಿ ತನ್ನ ಪತ್ನಿಗೆ ಮತ್ತೆ ವಧುವಿನಂತೆ ಬಳಿಬಾ ಎಂದು ಮನವಿ ಮಾಡುತ್ತಾರೆ. ಇದು ಸಂಬಂಧವನ್ನ ಪುನಃ ಹೊಸದಾಗಿ ಆರಂಭಿಸೋಣ ಎಂಬ ಸಂದೇಶ. ಹೊಸ ಸೀಸೆಯೊಳಿರುವ ಹಳೆಯ ಮಧುವಿನಂತೆ ಎಂಬ ಉಪಮೆ ಮೂಲಕ ಹಳೆಯ ಪ್ರೀತಿಯನ್ನೇ ಹೊಸ ಉತ್ಸಾಹದೊಂದಿಗೆ ಮತ್ತೆ ಜೀವಂತಗೊಳಿಸಬಹುದು ಎಂದು ಕವಿ ಹೇಳುತ್ತಾರೆ. ಒಟ್ಟಿನಲ್ಲಿ ಈ ಗೀತೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿಯ ಪುನರುಜ್ಜೀವನದ ಮಹತ್ವವನ್ನು ತಿಳಿಸುವ ಸುಂದರ ಕಾವ್ಯವಾಗಿದೆ. ಇದು ಕೇವಲ ಗಂಡ ಹೆಂಡತಿಯ ಸಂಬಂಧವಷ್ಟೇ ಅಲ್ಲ, ಯಾವುದೇ ಸಂಬಂಧವನ್ನ ಉಳಿಸಿಕೊಳ್ಳಲು ಬೇಕಾದ ಮೌಲ್ಯಗಳನ್ನು ಕೂಡ ನಮಗೆ ಕಲಿಸುತ್ತದೆ.

ಆ ನದಿಯ ದಡದಲ್ಲಿ ಹಾಡನುಲಿಯುವ ಹಕ್ಕಿಯೇ ಎಂಬ ಈ ಗೀತೆಯನ್ನು ಬರೆದವರು ಕವಯತ್ರಿ ಮಾಧವಿ ಭಂಡಾರಿಯವರು. ಈ ಕವಿತೆ ಮಾನವನ ಮನಸ್ಸಿನ ಆಳವಾದ ಭಾವನೆಗಳನ್ನು ಸುಂದರವಾಗಿ ಪ್ರತಿಬಿಂಬಿಸುವ ಕಾವ್ಯವಾಗಿದೆ. ಈ ಕವಿತೆಯ ಮೂಲ ತಾತ್ಪರ್ಯ ಎಂದರೆ ಜೀವನದಲ್ಲಿ ಒಬ್ಬರಲ್ಲಿ ಇರುವ ಅಪೂರ್ಣತೆಯನ್ನ ಮತ್ತೊಬ್ಬರ ಸಹಕಾರದಿಂದ ಪೂರ್ಣಗೊಳಿಸಬಹುದು ಎಂಬ ಸಂದೇಶವನ್ನು ನೀಡುವುದು. ಕವಿತೆಯ ಆರಂಭದಲ್ಲಿ ಕವಿ ನದಿಯ ದಡದಲ್ಲಿ ಹಾಡುತ್ತಿರುವ ಹಕ್ಕಿಯನ್ನ ತನ್ನ ಬಳಿಗೆ ಬರಲು ಆಹ್ವಾನಿಸುತ್ತಾರೆ. ಇಲ್ಲಿ ಹಕ್ಕಿಯು ಸ್ವಾತಂತ್ರ್ಯ, ಕನಸು ಮತ್ತು ಚೈತನ್ಯದ ಪ್ರತೀಕವಾಗಿದೆ. ಹಾಡುವಾಸೆಯು ನನಗೆ, ಹಾರುವಾಸೆಯು ನಿನಗೆ ಎಂಬ ಸಾಲುಗಳಲ್ಲಿ ಇಬ್ಬರ ವಿಭಿನ್ನ ಆಸೆಗಳು ವ್ಯಕ್ತವಾಗುತ್ತವೆ. ಒಬ್ಬರಿಗೆ ಹಾಡಬೇಕು ಎಂಬ ಆಸೆ ಇದ್ದರೆ ಮತ್ತೊಬ್ಬರಿಗೆ ಹಾರಬೇಕು ಎಂಬ ಆಸೆ ಇದೆ. ಆದರೆ ಇಬ್ಬರೂ ಸಂಪೂರ್ಣರಾಗಿಲ್ಲ. ಸ್ವರವಿಲ್ಲ ನನ್ನ ಬಳಿ, ಪದವಿಲ್ಲ ನಿನ್ನ ಬಳಿ ಎಂಬುದು ಮಾನವನ ಜೀವನದ ನಿಜ ಸ್ಥಿತಿಯನ್ನ ಸೂಚಿಸುತ್ತದೆ. ಅಂದ್ರೆ ಪ್ರತಿಯೊಬ್ಬರೂ ಯಾವುದೋ ಒಂದು ಕೊರತೆಯನ್ನ ಹೊಂದಿರುತ್ತಾರೆ. ಈ ಕೊರತೆಯನ್ನ ನಿನ್ನ ಸ್ವರ ನನ್ನ ಪದ ಎಂಬ

ಅಲು ಅರ್ಥಪೂರ್ಣವಾಗಿ ವಿವರಿಸುತ್ತದೆ. ಒಬ್ಬರಲ್ಲಿರುವ ಶಕ್ತಿ ಮತ್ತೊಬ್ಬರ ಕೊರತೆಯನ್ನು ಪೂರೈಸುತ್ತದೆ. ಹೀಗೆ ಇಬ್ಬರೂ ಸೇರಿ ಒಂದು ಸುಂದರವಾದ ಸೃಷ್ಟಿಯನ್ನು ಮಾಡಬಹುದು. ಮುಸುಕುಗುದ್ದಿನ ಮನ ಹೊರಬರಲಿ ಎಂಬುದು ಒಳಗಿರುವ ಭಾವನೆಗಳು ಹೊರಗೆ ವ್ಯಕ್ತವಾಗಬೇಕು ಎಂಬ ಸಂಕೇತವಾಗಿದೆ. ಗೀತೆಯ ಮುಂದಿನ ಭಾಗದಲ್ಲಿ ಬಾ ಜೊತೆಯಲ್ಲೇ ಸಾಗೋಣ ಎಂಬ ಆಹ್ವಾನ ಬರುತ್ತದೆ. ಇದು ಜೀವನದ ಪಯಣದಲ್ಲಿ ಒಬ್ಬರೊಂದಿಗೆ ಮತ್ತೊಬ್ಬರು ಕೈಜೋಡಿಸಿ ಸಾಗಬೇಕೆಂಬ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು, ನೋವುಗಳು ಮತ್ತು ಸಂಘರ್ಷಗಳನ್ನು ರಕ್ತರಂಜಿತ ತಾಣ ಮತ್ತು ಹಚ್ಚಿರುವ ಕಿಚ್ಚು ಎಂಬ ಪದಗಳಿಂದ ಕವಿ ಚಿತ್ರಿಸಿದ್ದಾರೆ. ಆದರೆ ಈ ಎಲ್ಲ ಕಷ್ಟಗಳ ನಡುವೆಯೂ ಪ್ರೀತಿ ಮತ್ತು ಸಹಕಾರದಿಂದ ಜೀವನವನ್ನು ಸುಂದರಗೊಳಿಸಬಹುದು ಎಂಬ ಆಶಾವಾದವನ್ನು ಕವಿ ವ್ಯಕ್ತಪಡಿಸುತ್ತಾರೆ. ಒಟ್ಟಿನಲ್ಲಿ ಈ ಕವಿತೆ ಪರಸ್ಪರ ಅವಲಂಬನೆ, ಸಹಕಾರ ಮತ್ತು ಪ್ರೀತಿಯ ಮಹತ್ವವನ್ನು ಸಾರುತ್ತದೆ. ಜೀವನದಲ್ಲಿ ಒಬ್ಬರ ಶಕ್ತಿ ಮತ್ತೊಬ್ಬರ ದುರ್ಬಲತೆಯನ್ನು ಪೂರೈಸಿದಾಗ ಮಾತ್ರ ಜೀವನ ಪೂರ್ಣವಾಗುತ್ತದೆ ಎಂಬ ಸತ್ಯವನ್ನು ಈ ಕವಿತೆ ಮನದಟ್ಟಾಗಿಸುತ್ತದೆ. ಹೀಗಾಗಿ ಈ ಗೀತೆ ಮಾನವ ಸಂಬಂಧಗಳ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುವ ಸುಂದರ ಕಾವ್ಯವಾಗಿದೆ.

0: ಕೇಳಿದಿರಲ್ಲ ಶ್ರೋತೃಗಳೇ, ನಮ್ಮ ಕನ್ನಡದ ಕವಿಗಳು ಕವಿತೆಗಳನ್ನ ಕಟ್ಟುವ ಮೂಲಕ ಅತ್ಯಂತ ಸುಂದರವಾದ ಭಾವಕುಸುಮಗಳನ್ನು ನಮಗೆ ನೀಡಿದ್ದಾರೆ. ಸೌಂದರ್ಯದ ಅಥವಾ ಚಿತ್ತದ ಆದರ್ಶಗಳನ್ನು ಅರಳಿಸುವುದರಲ್ಲಿ ಕವಿಗಳು ಹೇಗೆ ಯಶಸ್ಸು ಕಂಡಿದ್ದಾರೆ ಎನ್ನುವುದನ್ನು ಈ ಗೀತೆಗಳನ್ನು ಆಲಿಸುವ ಮೂಲಕ ನಾವು ತಿಳಿದುಕೊಂಡೆವು. ಈ ಗೀತೆಗಳು ಒಂದು ಹೊಸ ಭಾವಸ್ಫೂರ್ತಿಯನ್ನು ಮೂಡಿಸಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋಣ. ನಮಸ್ಕಾರ.
1: ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತೆಲುಗುರೆ ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕ್ರೀಡಾ ಲೋಕ. ಏಷ್ಯನ್ ಗೇಮ್ಸ್ 2026 ವಾರ್ತಾ ವರದಿ ಮೂಡಿಬರಲಿದೆ. 10:00 ನಮ್ಮ ನಿಲಯದಿಂದ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ

ಇನ್ನು ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಮಾತ್ ಮಾತಲ್ಲಿ ವಾರದ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಹೆಫ್ ತಳವಾರ್, ಎಂ ಶಕುಂತಲಾ ಹಾಗೂ ಮಾದಿಟ್ಟಿರ ಬೆಳ್ಳಿಯಪ್ಪ. ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ ನಿರ್ವಹಣೆ, ಎಂ ಶಕುಂತಲಾ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಹೆಫ್ ತಳವಾರ್. ರಾತ್ರಿ 8:00 ಕೊಡವಸಿರಿ ಪೊಂಬಳಚ ಕೂಟದ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳ್ಯಾಡ ದಿವ್ಯಾ ಮಂದಪ್ಪ.

ಇವರೇ ಸಮಯ ಇನ್ನೇನು 8:45 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಮರುಸಂಗ್ರಹಣಾ ಕೇಂದ್ರ ತಲುಪುತ್ತಿದೆ. ಅದರಲ್ಲಿ ಕೆಲವು ಪ್ಲಾಸ್ಟಿಕ್ ಹೊಸ ವಸ್ತುವಾಗಿ ಮರುಜನ್ಮ ಪಡೆಯುತ್ತಿದೆ. ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೊಂದಿಗೆ ಭಾರತ ತನ್ನ ಪ್ಲಾಸ್ಟಿಕ್ ಕಥೆಯನ್ನು ಬದಲಿಸಲು ಪ್ರಾರಂಭಿಸಿತು. 2014 ಅಕ್ಟೋಬರ್ 2 ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಮತ್ತು ಮರುಸಂಗ್ರಹಣಾ ವ್ಯವಸ್ಥೆಗಳನ್ನು ಬಲಪಡಿಸಿದೆ. ಜುಲೈ 1, 2022 ಗುರುತಿಸಲಾದ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಆದರೆ ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಸಂಭವಿಸಿದ್ದಲ್ಲ ಅಥವಾ ಕೇವಲ ನಿಯಮಗಳಿಂದ ಮಾತ್ರ ಬಂದಿದ್ದಲ್ಲ. ಇದು ಜಾಗೃತಿ, ಸ್ಥಳೀಯ ಕ್ರಿಯೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಬೆಳೆದ ಸಣ್ಣ ಸಣ್ಣ ಅಭ್ಯಾಸಗಳ ಮೂಲಕ ಸಾಧ್ಯವಾಗಿದೆ. ಒಟ್ಟಾರೆಯಾಗಿ ಇವು ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರವನ್ನು ಕಡಿತಗೊಳಿಸುವುದು, ಮರುಬಳಕೆ, ಮರಳಿಸುವಿಕೆ, ಮರುಸಂಗ್ರಹಣೆ ಮತ್ತು ಮರುಸೃಷ್ಟಿ ಎಂಬ ತತ್ವಗಳ ಮೂಲಕ ತಲುಪುತ್ತವೆ. ತಿರುಚಿನಪಳ್ಳಿಯ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಉಪಯೋಗಿಸಲಾಗುತ್ತಿದ್ದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಲು ನಗರ ಪಾಲಿಕೆ 2022 ಅಭಿಯಾನವೊಂದನ್ನು ಪ್ರಾರಂಭಿಸಿತು. 220 ವ್ಯಾಪಾರಿಗಳನ್ನು ಒಳಗೊಂಡ ತೆನ್ನೂರ್, ಕೆಕಿನಗರ ಮತ್ತು ಉರೈಯೂರ್ ಎಂಬ 3 ರೈತ ಮಾರುಕಟ್ಟೆಗಳನ್ನು ಈ ತೀವ್ರ ಕಾರ್ಯಚಟುವಟಿಕೆಗಾಗಿ ಆಯ್ಕೆ ಮಾಡಲಾಯಿತು. ತಿರುಚಿನಪಳ್ಳಿ ನಗರ ಪಾಲಿಕೆಯು ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿ ಏಕಬಳಕೆ ಪ್ಲಾಸ್ಟಿಕ್ನಿಂದ ಪರಿಸರಕ್ಕಾಗುವ ಹಾನಿಯನ್ನು ವಿವರಿಸಿತು ಹಾಗೂ ಸುಸ್ಥಿರ ಪರ್ಯಾಯಗಳನ್ನು ಬಳಸಲು ಪ್ರೋತ್ಸಾಹಿಸಿತು. ತುಣಿಪೈ ತಿರುವಿಳ ಬಟ್ಟೆ ಚೀಲಗಳ ಹಬ್ಬ ಶೀರ್ಷಿಕೆಯ ಯೋಜನೆಯು ಗ್ರಾಹಕರು ಮರುಬಳಕೆ ಮಾಡಬಹುದಾದ ಬಟ್ಟೆ ಚೀಲಗಳನ್ನು ಬಳಸುವಂತೆ ಪ್ರೇರೇಪಿಸಿತು. ಇದರ ಫಲಿತಾಂಶಗಳು ಗಮನಾರ್ಹವಾಗಿದ್ದವು. ತೆನ್ನೂರ್ ಮಾರುಕಟ್ಟೆಯು 1 2,200 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಿದರೆ ಕೆಕೆನಗರ 4 620 ಕೆಜಿ ಮತ್ತು ಉರೆಯೂರ್ 6 300 ಕೆಜಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದೆ. ತೈಲ ಎಟಿಎಂ ಮರುಬಳಕೆಯ ಆಯ್ಕೆಯನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ. ಬಟ್ಟೆ ಚೀಲವು ಪ್ಲಾಸ್ಟಿಕ್ ಚೀಲಕ್ಕೆ ಸರಳ ಪರ್ಯಾಯವಾಗಿದೆ, ಆದರೆ ಅದನ್ನು ದೈನಂದಿನ ಖರೀದಿಯ ಭಾಗವಾಗಿಸಲು ಸುಲಭ ಲಭ್ಯತೆಯ ಅಗತ್ಯವಿರುತ್ತದೆ. ಮಹಾರಾಷ್ಟದ ವಿಟಾನಗರದಲ್ಲಿ ನಗರ ಪರಿಷತ್ತು ಸಾರ್ವಜನಿಕರಿಗೆ ಮರುಬಳಕೆ ಮಾಡಬಹುದಾದ ಹತ್ತಿ ಚೀಲಗಳನ್ನು ಒದಗಿಸಲು ಜನನಿಬಿಡ ಸ್ಥಳಗಳಲ್ಲಿ 5 ತೈಲ ಎಟಿಎಂಗಳನ್ನು ಸ್ಥಾಪಿಸಿದೆ. ಈ ಯಂತ್ರಗಳು ವೆಂಡಿಂಗ್ ಯಂತ್ರಗಳಂತೆ ಕೆಲಸ ಮಾಡುತ್ತವೆ. ಗ್ರಾಹಕರು ನಾಣ್ಯ ಅಥವಾ ನೋಟನ್ನು ಯಂತ್ರಕ್ಕೆ ಹಾಕುವ ಮೂಲಕ ಬಟ್ಟೆ ಚೀಲವನ್ನು ಪಡೆಯಬಹುದು. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿತವಾಗಿರುವ ಈ ಯಂತ್ರಗಳು ಚೀಲಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ಚೀಲಗಳ ಸಂಖ್ಯೆ ನಿಗದಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ನಗರ ಪರಿಷತ್ತಿಗೆ ಮಾಹಿತಿ ರವಾನಿಸುತ್ತವೆ. ಈ ಉಪಕ್ರಮವು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದೆ. ಸ್ಥಳೀಯ ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಯಂತ್ರಗಳ ಮೂಲಕ ಪೂರೈಸಲಾಗುವ ಚೀಲಗಳನ್ನು ಹೊಲಿಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 6,000 ಚೀಲಗಳು ಮಾರಾಟವಾಗಿದ್ದು ವಾರದ ಸಂತೆಯ ದಿನದಂದು ಒಂದೇ ದಿನದಲ್ಲಿ ಸುಮಾರು 200 ಚೀಲಗಳು ಮಾರಾಟವಾಗುತ್ತಿವೆ. ಮಹಾರಾಷ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಕೈಗೊಳ್ಳಲಾದ ವ್ಯಾಪಕ ಪ್ರಯತ್ನಗಳ ಭಾಗವಾಗಿ ತೈಲ ಎಟಿಎಂ ಜಾರಿಗೆ ಬಂದಿದೆ. ನಗರಗಳು ಮಾರುಕಟ್ಟೆ ಪರಿಶೀಲನೆ, ದಂಡನೆಗಳು, ಬೀದಿ ನಾಟಕ ಮತ್ತು ಸಾರ್ವಜನಿಕ ಅಭಿಯಾನಗಳ ಮೂಲಕ ಕಾನೂನು ಜಾರಿ ಹಾಗೂ ಜಾಗೃತಿ ಎರಡನ್ನೂ ಒಟ್ಟಾಗಿ ನಡೆಸಲಾಗುತ್ತಿದೆ. ಇಂದಾಪುರದಲ್ಲಿ ಅಧಿಕಾರಿಗಳು 25 ಕೆಜಿ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡು 90,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಅದೇ ಸಮಯದಲ್ಲಿ ಸಮುದಾಯಗಳು ಪ್ರಾಯೋಗಿಕ ಪರ್ಯಾಯಗಳನ್ನು ಉತ್ತೇಜಿಸುತ್ತಿವೆ. ವಾರ್ಧಾದಲ್ಲಿ ಸ್ವಸಹಾಯ ಗುಂಪೊಂದು 17,000 ಕಾಗದ ಚೀಲಗಳನ್ನು ವಿತರಿಸಿದ್ದರೆ ಮರುಬಳಕೆಗಾಗಿ ಬಟ್ಟೆ ಮತ್ತು ಸೆಣಬಿನ ಚೀಲಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಎಲ್ಲ ಪ್ರಯತ್ನಗಳು ಒಟ್ಟಾಗಿ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಯ್ಕೆಗಳನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತಿವೆ. ಖಾಲಿ ಹಾಲಿನ ಪ್ಯಾಕೆಟ್ ಒಂದರಿಂದ ಮನೆಗೆ ಏನಾದರೂ ಪ್ರತಿಫಲ ಸಿಗುವಂತಿದ್ದರೆ ಹೇಗೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮರು ಖರೀದಿ ಯೋಜನೆಯು ನಿವಾಸಿಗಳನ್ನು ಬಳಸಿದ ಪ್ಲಾಸ್ಟಿಕ್ ಹಾಲಿನ ಪ್ಯಾಕೆಟ್ಗಳನ್ನು ಬಿಸಾಡುವ ಬದಲು ಹಿಂತಿರುಗಿಸಲು ಪ್ರೇರೇಪಿಸುತ್ತಿದೆ. ಗ್ರಾಹಕರು ಬಳಸಿದ ಪ್ಯಾಕೆಟ್ಗಳನ್ನು ನೀಡಿ ತಾಜಾ ಹಾಲು ಮತ್ತು ರಿಯಾಯಿತಿಗಳು ಸೇರಿದಂತೆ ವಿವಿಧ ಪ್ರತಿಫಲಗಳನ್ನು ಪಡೆಯಬಹುದಾದ ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಜಾಗೃತಿ ಅಭಿಯಾನಗಳು ನಿವಾಸಿಗಳು ಇದರಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದವಲ್ಲದೆ ಮರುಬಳಕೆ ಮತ್ತು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿದವು. ಈ ಯೋಜನೆಯನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಶ್ರೀ ವಿಜಯಪುರಂ ನಗರಸಭೆ ಸಹಯೋಗದೊಂದಿಗೆ ಕೈಗೊಳ್ಳಲಾಯಿತು. ನವೆಂಬರ್ 2024 ವೇಳೆಗೆ 17,600 ಹಾಲಿನ ಪ್ಯಾಕೆಟ್ಗಳನ್ನು ಸಂಗ್ರಹಿಸಲಾಗಿದ್ದು ನಿವಾಸಿಗಳಿಗೆ ಪ್ರತಿಫಲವಾಗಿ 352 ಲೀಟರ್ ಹಾಲನ್ನು ನೀಡಲಾಗಿದೆ. ಒಂದು ಸರಳ ಪ್ರೋತ್ಸಾಹಕವು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯನ್ನು ಸಮುದಾಯದ ಅಭ್ಯಾಸವನ್ನಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬುದಕ್ಕೆ ಈ ಮಾದರಿ ಸಾಕ್ಷಿಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಮೂಲಕ ಬೆಂಗಳೂರನ್ನು ಹೆಚ್ಚು ಹಸಿರಾಗಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪ್ರಕಾರ ನಗರದಲ್ಲಿ ಪ್ರತಿ ವ್ಯಕ್ತಿಯ ಪ್ಲಾಸ್ಟಿಕ್

ಬಳಕೆ ತಿಂಗಳಿಗೆ ಸುಮಾರು 16 ಕೆಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಾಜೆಕ್ಟ್ ಪೃಥ್ವಿ ಯೋಜನೆ ಬಿಸಾಡಿದ ಪ್ಲಾಸ್ಟಿಕ್ಗೆ ಹೊಸ ಜನ್ಮ ನೀಡಲು ನೆರವಾಗುತ್ತಿದೆ. ಈ ಯೋಜನೆಯಡಿ ಸಫಾಯಿ ಸಾಥಿಗಳಿಗೆ ಅನುಕೂಲವಾಗುವಂತೆ 2019ರಲ್ಲಿ ಸ್ವಚ್ಛತಾ ಕೇಂದ್ರ ಎಂಬ ವಸ್ತು ಮರು ಸಂಗ್ರಹಣಾ ಸೌಲಭ್ಯವನ್ನು ಸ್ಥಾಪಿಸಲಾಯಿತು. ಈ ಕೇಂದ್ರವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸುತ್ತದೆ ಮತ್ತು ಸಂಸ್ಕರಿಸಿದ ವಸ್ತುವನ್ನು ಪುನರ್ಬಳಕೆದಾರರಿಗೆ ಸೂಕ್ತವಾಗುವಂತೆ ಮಾಡುತ್ತದೆ. ಈ ಸೌಲಭ್ಯ COVID-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ 76 ಸಫಾಯಿ ಸಾಥಿಗಳಿಗೆ ಉದ್ಯೋಗವನ್ನು ಒದಗಿಸಿತು. ಹಸಿರು ದಳ ಎಂಬ ಸಾಮಾಜಿಕ ಸಂಸ್ಥೆ ನಿರ್ವಹಿಸುತ್ತಿರುವ ಈ ಕೇಂದ್ರವು ತ್ಯಾಜ್ಯ ಮರು ಸಂಗ್ರಹಣೆಯನ್ನು ಜೀವನೋಪಾಯದೊಂದಿಗೆ ಸಂಯೋಜಿಸುತ್ತದೆ. ಸಂಸ್ಕರಿಸಿದ ಪ್ಲಾಸ್ಟಿಕ್ ಅನ್ನು ರಸ್ತೆಗಳು, ಕೃಷಿ ನೀರಾವರಿ ಪೈಪ್ಗಳು ಮತ್ತು ಪೀಠೋಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಉಪಕ್ರಮ ಪ್ಲಾಸ್ಟಿಕ್ ತ್ಯಾಜ್ಯದ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಗರಗಳನ್ನು ಸ್ವಚ್ಛ ಸ್ಥಳಗಳಾಗಿ ಪರಿವರ್ತಿಸಲು ಕೊಡುಗೆ ನೀಡುತ್ತದೆ. ಈ ಹಿಂದೆ ಬಿಸಾಡಲ್ಪಟ್ಟ ವಸ್ತುವು ಉಪಯುಕ್ತ ವಸ್ತುವಾಗಿ ಮತ್ತೆ ಆರ್ಥಿಕತೆಯನ್ನು ಪ್ರವೇಶಿಸುತ್ತದೆ. ಹೀಗಾಗಿ ದೈನಂದಿನ ತ್ಯಾಜ್ಯ ನಿರ್ವಹಣೆಯಲ್ಲಿ ಚಕ್ರೀಯ ಅರ್ಥವ್ಯವಸ್ಥೆಯ ಪರಿಕಲ್ಪನೆಯನ್ನು ನನಸಾಗಿಸುತ್ತದೆ. ಚಾಕ್ಲೇಟ್ ಸುತ್ತೋಲೆಗಳು, ಬಿಸ್ಕೆಟ್ ಪ್ಯಾಕೆಟ್ಗಳು, ಚಿಪ್ಸ್ ಹಾಗೂ ಶ್ಯಾಂಪೂ ಸ್ಯಾಷೆಗಳವರೆಗೆ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ಗಳನ್ನು ದೈನಂದಿನ ಪ್ಯಾಕೇಜಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇವು ಪ್ಲಾಸ್ಟಿಕ್, ಕಾಗದ ಮತ್ತು ಅಲ್ಯೂಮಿನಿಯಂನಂತಹ ವಸ್ತುಗಳ ಪದರವನ್ನು ಒಳಗೊಂಡಿರುತ್ತವೆ. ಇದರಿಂದಾಗಿ ಇವುಗಳನ್ನು ಪ್ರತ್ಯೇಕಿಸುವುದು ಮತ್ತು ಮರುಬಳಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. ವರ್ಷಗಳಿಂದ ಈ ಹೆಚ್ಚಿನ ತ್ಯಾಜ್ಯವು ಕಸದ ರಾಶಿ ಸೇರುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಪಟಿಯಾಲ ನಗರವು ಪ್ಲಾಸ್ಟಿಕ್ ಮರುಬಳಕೆ ಸೌಲಭ್ಯದ ಮೂಲಕ ಮರುಬಳಕೆ ಮಾಡಲು ಕಷ್ಟಕರವಾದ ಈ ತ್ಯಾಜ್ಯಕ್ಕೆ ಹೊಸ ದಾರಿಯನ್ನು ಕಂಡುಕೊಂಡಿದೆ. ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಿಸುವುದು, ಮನೆ ಮನೆಯಿಂದ ಸಂಗ್ರಹಿಸುವುದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ ಮತ್ತು ವಸ್ತು ಮರು ಸಂಗ್ರಹಣೆಯ ಮೇಲೆ ಗಮನ ಹರಿಸುತ್ತದೆ. ಈ ಬದಲಾವಣೆಯು ಸ್ಥಳೀಯವಾಗಿ ಹೇಗೆ ಪ್ರಾರಂಭವಾಗಬಹುದು ಮತ್ತು ಮಾರುಕಟ್ಟೆಗಳು ಜನರ ಅಭ್ಯಾಸಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ಉದಾಹರಣೆಗಳು ತೋರಿಸುತ್ತವೆ. ನಗರ ಭಾರತದ ಪ್ರತಿಯೊಂದು ಸ್ವಚ್ಛ ರಸ್ತೆಯ ಹಿನ್ನೆಲೆಯಲ್ಲಿ ನಗರಗಳ ತ್ಯಾಜ್ಯವನ್ನು ನಿರ್ವಹಿಸುವ ಮೂಲಸೌಕರ್ಯ ಮತ್ತು ವ್ಯವಸ್ಥೆಗಳ ಸರಪಳಿ ಇದೆ. ಭಾರತದ ಪ್ರತಿಯೊಂದು ದೊಡ್ಡ ನಗರವು ಮನೆಗಳು, ಮಾರುಕಟ್ಟೆಗಳು, ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆ ಮತ್ತು ಸಾರ್ವಜನಿಕ ಸ್ಥಳಗಳಿಂದ ಬರುವ ತ್ಯಾಜ್ಯವನ್ನು ನಿರ್ವಹಿಸುತ್ತದೆ. ಈ ತ್ಯಾಜ್ಯದ ಹೆಚ್ಚಿನ ಭಾಗವನ್ನು ತ್ಯಾಜ್ಯ ಸುರಿಯುವ ತಾಣಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದು ಕಾಲಕ್ರಮೇಣ ಸಂಗ್ರಹಗೊಂಡು ಹಳೆಯ ತ್ಯಾಜ್ಯ ತಾಣಗಳಾಗಿ ಮಾರ್ಪಡುತ್ತದೆ. ಈ ಸವಾಲನ್ನು ಎದುರಿಸಲು ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಗರವನ್ನು ಪ್ರಾರಂಭಿಸಲಾಯಿತು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 40 ಎಕರೆ ಜಾಗವು ಒಮ್ಮೆ ಶೇಖರಣೆಯಾದ ನಗರಸಭೆಯ ತ್ಯಾಜ್ಯದ ಬೃಹತ್ ದಿಬ್ಬವಾಗಿ ನಿಂತಿತ್ತು. 7 ವರ್ಷಗಳ ಕಾಲ ಇದು ನಗರದ ಪ್ರಮುಖ ತ್ಯಾಜ್ಯ ವಿಲೇವಾರಿ ತಾಣವಾಗಿ ಕಾರ್ಯನಿರ್ವಹಿಸಿತು. ಹೆಚ್ಚುತ್ತಿರುವ ತ್ಯಾಜ್ಯದ ದಿಬ್ಬವು ಸುತ್ತಮುತ್ತಲಿನ ಪರಿಸರದ ಮೇಲೆ ಪರಿಣಾಮ ಬೀರಿ ಹತ್ತಿರದ ನಿವಾಸಿಗಳಿಗೆ ಕಷ್ಟಕರವಾದ ಜೀವನ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಪ್ರತಿದಿನ ಸುಮಾರು 400 ಟನ್ ತ್ಯಾಜ್ಯವನ್ನು ಸಂಸ್ಕರಿಸುವ ಮೂಲಕ ಜೈವಿಕ ಗಣಿಗಾರಿಕೆ ಮುಖಾಂತರ ಈ ತಾಣವನ್ನು ವೈಜ್ಞಾನಿಕವಾಗಿ ಮರು ಸಂಸ್ಕರಿಸಲಾಯಿತು. ಈ ಪ್ರಕ್ರಿಯೆಯು ಸಂಗ್ರಹವಾದ ತ್ಯಾಜ್ಯವನ್ನು ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್, ಕಪ್ಪು ಮಣ್ಣು, ಮರುಬಳಕೆ ಮಾಡಬಹುದಾದ ವಸ್ತುಗಳು ಮತ್ತು ನಿಷ್ಕ್ರಿಯ ವಸ್ತುಗಳಾಗಿ ವಿಂಗಡಿಸಿತು. ಹಿಂಪಡೆದ ಕಪ್ಪು ಮಣ್ಣನ್ನು ತಗ್ಗು ಪ್ರದೇಶಗಳಲ್ಲಿ ಮುಚ್ಚಲು ಬಳಸಲಾಯಿತು. ಆದರೆ ರಿಫ್ಯೂಸ್ಡ್ ಡಿರೈವ್ ಇಂಧನವನ್ನು ಸಹ ಸಂಸ್ಕರಣೆಗಾಗಿ ಸಿಮೆಂಟ್ ಕೈಗಾರಿಕೆಗಳಿಗೆ ಕಳುಹಿಸಲಾಯಿತು. ಹಂತ ಹಂತವಾಗಿ ತ್ಯಾಜ್ಯದ ದಿಬ್ಬವು ಮರು ಸಂಪಾದಿತ ಭೂಮಿಗೆ ದಾರಿ ಮಾಡಿಕೊಟ್ಟಿತು. ಸಂಗ್ರಹವಾದ ತ್ಯಾಜ್ಯವನ್ನು ತೆರವುಗೊಳಿಸುವುದನ್ನು ಮೀರಿ ರೂಪಾಂತರವು ಮುಂದುವರಿಯಿತು. ಇಡೀ 40 ಎಕರೆ ಜಾಗವನ್ನು ಕಚರೆ ಸೆ ಕಾಂಚನ್ ರಾಪ್ತಿ ಇಕೋಪಾರ್ಕ್ ಆಗಿ ಅಭಿವೃದ್ಧಿಪಡಿಸಲಾಯಿತು. ಹೊಸ ಸಾರ್ವಜನಿಕ ಸ್ಥಳವು ಈಗ ಹಸಿರು ಹುಲ್ಲುಹಾಸುಗಳು, ನಡಿಗೆ ಮತ್ತು ಜಾಗಿಂಗ್ ಟ್ರ್ಯಾಕ್ಗಳು ಹಾಗೂ ಮಕ್ಕಳ ಆಟದ ಪ್ರದೇಶವನ್ನು ಒಳಗೊಂಡಿದೆ. ಮುಕ್ತ ಜಿಮ್, ಯೋಗ ವಲಯ, ಸೌರ ಬೆಳಕು ಮತ್ತು ಜಲಸಂರಕ್ಷಣಾ ರಚನೆಗಳು ಇದರ ಸಾರ್ವಜನಿಕ ಬಳಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಆಹಾರ ಮಳಿಗೆಗಳು, ಪಾರ್ಕಿಂಗ್ ಸೌಲಭ್ಯಗಳು ಮತ್ತು ಇತರ ಸೌಕರ್ಯಗಳನ್ನು ಸಹ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ. ಮರುಬಳಕೆಯ ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ಹಲವಾರು ಕಲಾಕೃತಿಗಳು ಸಂಪನ್ಮೂಲ ಮರುಪಡೆಯುವಿಕೆಯ ಸಾಧ್ಯತೆಗಳನ್ನು ಪ್ರಮುಖವಾಗಿ ತಿಳಿಸಿವೆ. ಈ ಉದ್ಯಾನವನವು ಸ್ಥಳೀಯ ಜೀವನೋಪಾಯಕ್ಕೂ ಅವಕಾಶ ಸೃಷ್ಟಿಸಿದೆ. ಮಹಿಳಾ ಸ್ವಸಹಾಯ ಸಂಘ ಶಕ್ತಿ ಕಿ ರಸೋಯಿ ಉದ್ಯಾನವನದೊಳಗೆ ಉಪಹಾರ ಗೃಹವನ್ನು ನಡೆಸುತ್ತಿದೆ. ಇಂದು ಈ ಉದ್ಯಾನವನವು ಪ್ರತಿದಿನ ಸುಮಾರು 500 ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಒಮ್ಮೆ ಸಂಗ್ರಹವಾದ ತ್ಯಾಜ್ಯದಿಂದ ಗುರುತಿಸಲ್ಪಟ್ಟಿದ್ದ ಸ್ಥಳವು ಹೀಗೆ ಮನರಂಜನೆ ಮತ್ತು ಸಮುದಾಯ ಜೀವನದ ಸ್ಥಳವಾಗಿ ಮಾರ್ಪಟ್ಟಿದೆ. ಗೋರಖ್ಪುರದ ಯಶಸ್ಸು ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ. ರಾಷ್ಟೀಯ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ತ್ಯಾಜ್ಯದ ದಿಬ್ಬವು ಕ್ರಮೇಣ ಕರಗುತ್ತಿದೆ. ಸುಮಾರು 70 ಎಕರೆ ಪ್ರದೇಶದಲ್ಲಿ ಹರಡಿರುವ ಭಾಲ್ಸ್ವಾ ತ್ಯಾಜ್ಯ ತಾಣವು ಒಮ್ಮೆ ಬೃಹತ್ ಪ್ರಮಾಣದ ಹಳೆಯ ತ್ಯಾಜ್ಯವನ್ನು ಹೊಂದಿತ್ತು. ಜುಲೈ 2022ರಿಂದ ಈ ತಾಣದಲ್ಲಿ ನಿರಂತರವಾಗಿ ಮಿಷನ್ ಮೋಡ್ನಲ್ಲಿ ಬಯೋ ಮೈನಿಂಗ್ ನಡೆಸಲಾಗುತ್ತಿದೆ.

0: ಸೆಪ್ಟೆಂಬರ್ 2025ರಲ್ಲಿ ವಾರ್ಷಿಕ ಸ್ವಚ್ಛತಾ ಹೀ ಸೇವಾ ನೈರ್ಮಲ್ಯ ಅಭಿಯಾನವನ್ನು ಭಾಲ್ಸ್ವಾದಿಂದ ರಾಷ್ಟ್ರಮಟ್ಟದಲ್ಲಿ ಪ್ರಾರಂಭಿಸಲಾಯಿತು. ಈ ತಾಣವನ್ನು ತ್ವರಿತ ಮರು ಸಂಸ್ಕರಣೆಗೆ ಒಳಪಡಿಸಲಾಯಿತು. ನವೆಂಬರ್ 2025ರಲ್ಲಿ ಡಂಪ್ ಸೈಟ್ ರಿಮಿಡಿಯೇಷನ್ ಆಕ್ಸಿಲರೇಟರ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಲಾಯಿತು. ದೇಶವ್ಯಾಪಿ ಈ ಮಿಷನ್ ಮೋಡ್ ಶ್ರಮವು ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಅಡಿಯಲ್ಲಿ ಬಾಕಿ ಉಳಿದಿರುವ ತ್ಯಾಜ್ಯ ತಾಣಗಳ ಮರು ಸಂಸ್ಕರಣೆಯನ್ನು ವೇಗಗೊಳಿಸುತ್ತದೆ. ಈ ಕೆಲಸವು ಹಳೆಯ ತ್ಯಾಜ್ಯವನ್ನು ತೆಗೆದುಹಾಕುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೆಂಕಿ ತಡೆಗಟ್ಟುವ ಕ್ರಮಗಳು, ತ್ಯಾಜ್ಯದ ದ್ರವ ಹರಿವು ನಿರ್ವಹಣೆ ಮತ್ತು ಇತರ ಪರಿಸರ ಮುನ್ನೆಚ್ಚರಿಕೆಗಳು ತಾಣದ ಸುತ್ತಮುತ್ತಲಿನ ಸುರಕ್ಷತೆಗೆ ಬೆಂಬಲ ನೀಡುತ್ತವೆ. ಲ್ಯಾಂಡ್ಫಿಲ್ನಲ್ಲಿ ಹೊಸದಾಗಿ ಬರುವ ತ್ಯಾಜ್ಯವನ್ನು ಸಂಸ್ಕರಿಸುವ ಕಾಮಗಾರಿಗಳನ್ನು ಸಹ ತ್ವರಿತಗೊಳಿಸಲಾಗುತ್ತಿದೆ. ಮತ್ತೆ ಹೊಸ ಹಳೆಯ ತ್ಯಾಜ್ಯ ಸಂಗ್ರಹವಾಗುವುದನ್ನು ತಡೆಯುವುದೇ ಇದರ ಮುಖ್ಯ ಗುರಿಯಾಗಿದೆ. ನಾಗ್ಪುರದಲ್ಲಿ ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ ಅನ್ನು ಸಕ್ರಿಯ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿ ಪರಿವರ್ತಿಸಲಾಗುತ್ತಿದೆ. 30 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ, ವೇಗವಾಗಿ ಬೆಳೆಯುತ್ತಿರುವ ನಾಗ್ಪುರ್ ನಗರದ ತ್ಯಾಜ್ಯದ ದೊಡ್ಡ ಭಾಗವು ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ಗೆ ತಲುಪುತ್ತಿತ್ತು. ಇದು ಕಾಲಕ್ರಮೇಣ ಪ್ರಮುಖ ಹಳೆಯ ತ್ಯಾಜ್ಯ ತಾಣವಾಗಿ ಮಾರ್ಪಟ್ಟಿತ್ತು. ನಗರವು ಮುಕ್ತವಾಗಿ ತ್ಯಾಜ್ಯ ಸುರಿಯುವುದರಿಂದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯತ್ತ ಸಾಗಲು ನಿರ್ಧರಿಸಿತು. ಹಳೆಯ ತ್ಯಾಜ್ಯವನ್ನು ಹೊರತೆಗೆದು ವಿಂಗಡಿಸಿ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಕರಿಸಲಾಯಿತು. 10 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸಂಗ್ರಹವಾದ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಒಮ್ಮೆ ತ್ಯಾಜ್ಯದ ಅಡಿಯಲ್ಲಿ ಸಿಲುಕಿದ್ದ ಎಕರೆಗಟ್ಟಲೆ ಮೌಲ್ಯಯುತ ಭೂಮಿಯನ್ನು ಮರು ಸಂಪಾದಿಸಲು ಸಾಧ್ಯವಾಗಿದೆ. ಕಥೆಯು ಕೇವಲ ಜಾಗದ ಮರು ಸಂಪಾದನೆಯೊಂದಿಗೆ ಮುಕ್ತಾಯಗೊಳ್ಳಲಿಲ್ಲ. ಈ ತಾಣವು ಈಗ ಸಮಗ್ರ ನಗರಸಭಾ ಘನತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಇಲ್ಲಿ ವಸ್ತುಗಳನ್ನು ಮರುಪಡೆಯಲಾಗುತ್ತದೆ, ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಲಾಗುತ್ತದೆ ಮತ್ತು ತ್ಯಾಜ್ಯದಿಂದ ಪಡೆದ ಇಂಧನವನ್ನು ಉತ್ಪಾದಿಸಲಾಗುತ್ತದೆ. ಆಧುನಿಕ ಯಂತ್ರಗಳು ತ್ಯಾಜ್ಯವನ್ನು ಸಂಸ್ಕರಿಸುತ್ತವೆ ಮತ್ತು ನೈಜ ಸಮಯದ ಮಾನಿಟರಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಹೆಚ್ಚು ನಿಗಾ ವಹಿಸುತ್ತವೆ. ಧೂಳು ನಿಯಂತ್ರಣ ಮತ್ತು ತ್ಯಾಜ್ಯದ ದ್ರವ ಸಂಸ್ಕರಣೆಯು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸಲು ನೆರವಾಗುತ್ತದೆ. ಈ ರೂಪಾಂತರವು ನಗರಕ್ಕೆ ಹಲವು ಪ್ರಯೋಜನಗಳನ್ನು ತಂದಿದೆ. ಲ್ಯಾಂಡ್ಫಿಲ್ಗಳ ಮೇಲಿನ ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗಿದೆ. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಿಸಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕ ಆರೋಗ್ಯವೂ ಹೆಚ್ಚಿದೆ. ನಗರವು ಕಾಂಪೋಸ್ಟಿಂಗ್ ಘಟಕಗಳು, ಮಾಡ್ಯುಲರ್ ಸಂಸ್ಕರಣಾ ಯೂನಿಟ್ಗಳು ಮತ್ತು ನಿರ್ಮಾಣ ಹಾಗೂ ಕೆಡವಲ್ಪಟ್ಟ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಸೇರ್ಪಡೆಗೊಳಿಸಿದೆ. ಇಲ್ಲಿ ತ್ಯಾಜ್ಯವನ್ನು ಇನ್ನು ಮುಂದೆ ಹೊರೆ ಎಂದು ನೋಡಲಾಗುವುದಿಲ್ಲ, ಬದಲಿಗೆ ಮರುಪಡೆಯಬಹುದಾದ ಸಂಪನ್ಮೂಲವೆಂದು ನೋಡಲಾಗುತ್ತದೆ. ಕರ್ನಾಟಕದ ರಾಯಚೂರಿನಲ್ಲಿ ಮರು ಸಂಪಾದಿಸಿದ ಭೂಮಿಯು ವಿಭಿನ್ನ ರೂಪವನ್ನು ಪಡೆದುಕೊಳ್ಳುತ್ತಿದ್ದು, ಯಾಕಲಾಸಪುರ ತ್ಯಾಜ್ಯ ತಾಣದ 35 ಎಕರೆ ಜಾಗವನ್ನು ವೈಜ್ಞಾನಿಕವಾಗಿ ಹಳೆಯ ತ್ಯಾಜ್ಯ ಮರು ಸಂಸ್ಕರಣೆ ಮೂಲಕ ರೂಪಾಂತರಿಸಲಾಗುತ್ತಿದೆ. ಸುಮಾರು 62,252 ಮೆಟ್ರಿಕ್ ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಸುಮಾರು 22 ಎಕರೆ ನಗರ ಭೂಮಿಯನ್ನು ಮರು ಸಂಪಾದಿಸಲಾಗಿದೆ. ಪುನರ್ ಸ್ಥಾಪಿಸಿದ ಸ್ಥಳದ ಒಂದು ಭಾಗವು ಈಗ ಸುಸ್ಥಿರ ಭೂಬಳಕೆಗೆ ಬೆಂಬಲ ನೀಡುತ್ತಿದ್ದು, ಸುಮಾರು 5-7 ಎಕರೆಗಳಲ್ಲಿ ಹರಡಿರುವ ಮಿಯಾವಾಕಿ ಅರಣ್ಯವನ್ನು ಒಳಗೊಂಡಿದೆ. ಹಿಂದಿನ ತ್ಯಾಜ್ಯ ತಾಣವನ್ನು ಹೇಗೆ ಸಮೃದ್ಧ ಪರಿಸರ ಸ್ನೇಹಿ ಸ್ಥಳವಾಗಿ ಪರಿವರ್ತಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಹಸಿರು ಹೊದಿಕೆಯನ್ನು ವಿಸ್ತರಿಸಲು, ಜೀವ ವೈವಿಧ್ಯತೆಯನ್ನು ಬೆಂಬಲಿಸಲು ಮತ್ತು ಮಣ್ಣನ್ನು ಪುನರುಜ್ಜೀವನಗೊಳಿಸಲು ಸುಮಾರು 60,000 ಬಿದಿರು ಮತ್ತು ಸ್ಥಳೀಯ ತಳಿಗಳ ಸಸಿಗಳನ್ನು ನೆಡಲಾಗುತ್ತಿದೆ. ಸಸಿ ನೆಡುವ ಕಾರ್ಯಕ್ರಮ ಜೂನ್ 5, 2026ರಂದು ಪ್ರಾರಂಭವಾಯಿತು ಮತ್ತು ವಿಶ್ವ ಪರಿಸರ ದಿನದಂದು ಈ ತಾಣವನ್ನು ಉದ್ಘಾಟಿಸಲಾಯಿತು. ಯಾಕಲಾಸಪುರದ ರೂಪಾಂತರವು ತ್ಯಾಜ್ಯ ಸಂಸ್ಕರಣೆಗಿಂತ ಹೆಚ್ಚಿನದಾಗಿದೆ. ಈ ಉಪಕ್ರಮವನ್ನು ವಿಷಕಾರಿ ತ್ಯಾಜ್ಯದಿಂದ ಪರಿಸರ ಸಂಪತ್ತು ಎಂಬ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು.
1: ಓದಿದವರು ಭಾರತಿ ಕೆವೈ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಸಾಧನೆ.

ಜಪಾನ್ ದೇಶದ ಐಚಿ ನಾಗೋಯಾದಲ್ಲಿ 16 ದಿನಗಳ ಕಾಲ ನಡೆದ ಏಷ್ಯಾಡ್ ಕ್ರೀಡಾಕೂಟಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಏಷ್ಯಾ ಖಂಡದ 12,000 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. 16 ದಿನ 40 ಹೆಚ್ಚು ಕ್ರೀಡೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ಮೆರೆದರು. ಹಲವರು ಚಿನ್ನದ ಪದಕ ಗೆದ್ದರೆ ಮತ್ತಷ್ಟು ಜನ ಬೆಳ್ಳಿ ಪದಕ ಗೆದ್ದರು. ಇನ್ನಷ್ಟು ಜನ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟರು. ಅದರಲ್ಲಿಯೇ ಬಹಳಷ್ಟು ಜನರಿಗೆ ಪದಕ ಒಲಿಯಲಿಲ್ಲ. ಆದರೆ ಗೆದ್ದವರು ಗೆಲ್ಲದಿರುವವರು ಕ್ರೀಡಾ ಸ್ಫೂರ್ತಿಯ ಒಂದು ದೊಡ್ಡ ಹಬ್ಬವನ್ನ ಇಲ್ಲಿ ದಾಖಲಿಸಿ ತಮ್ಮ ತಮ್ಮ ದೇಶಗಳಿಗೆ ಮರಳಿದರು. ಭಾರತದ ಸಾಧನೆ ಕೂಡ ಗಮನಾರ್ಹ. ಭಾರತ ಈ ಬಾರಿ ಒಟ್ಟು 85 ಪದಕಗಳನ್ನು ಗೆದ್ದಿತು. ಅದರಲ್ಲಿ 21 ಚಿನ್ನದ ಪದಕ ಗೆದ್ದಿದ್ದರಿಂದ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಇದು 2022 ಏಷ್ಯನ್ ಗೇಮ್ಸ್ಗೆ ಹೋಲಿಕೆ ಮಾಡಿದರೆ ಪದಕಗಳ ಗಳಿಕೆ ಈ ಬಾರಿ ಕಡಿಮೆ ಅನ್ನಬೇಕು. ಯಾಕೆಂದ್ರೆ ಆಗ 107 ಪದಕಗಳನ್ನ ಭಾರತ ಗೆದ್ದಿತ್ತು. ಅವಾಗಲೂ ಕೂಡ 4ನೇ ಸ್ಥಾನ ಪಡೆದಿದ್ದನ್ನ ಈ ಬಾರಿ ಉಳಿಸಿಕೊಂಡಿದ್ದು ಸಮಾಧಾನಕರ. ಕೂಟದ ಆರಂಭದಲ್ಲಿ ಕೆಲವು ದಿನ ಬಂಗಾರದ ಪದಕ ಭಾರತಕ್ಕೆ ಉಳಿಯಲಿಲ್ಲ. ಯಾವಾಗ ಭಾರತದ ಮಹಿಳಾ ಕ್ರಿಕೆಟ್ ತಂಡವು ಮೊದಲ ಬಂಗಾರದ ಪದಕವನ್ನು ಗೆದ್ದುಕೊಂಡಿತು ಅದರ ನಂತರವೂ ಕೂಡ ನಿಧಾನಗತಿಯಲ್ಲಿ 1-2 ಬಂಗಾರದ ಪದಕಗಳು ಭಾರತದ ಖಾತೆಗೆ ಸೇರಿದವು. ಆದರೆ ಕೊನೆಯ 5 ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ವರ್ಣ ಪದಕಗಳು ಭಾರತದ ಖಾತೆಗೆ ಬರಲಾರಂಭಿಸಿದವು. ಅದರಲ್ಲಿ ಪ್ರಮುಖವಾಗಿ ಆರ್ಚರಿಯಲ್ಲಿ ಒಟ್ಟು 5 ಚಿನ್ನದ ಪದಕ, 2 ಬೆಳ್ಳಿ ಪದಕ ಮತ್ತು 2 ಕಂಚಿನ ಪದಕಗಳು ಒಲಿದವು. ಈ ಬಾರಿ ಆರ್ಚರಿ ಪಟುಗಳು ಅತಿ ಹೆಚ್ಚು ಬಂಗಾರದ ಪದಕಗಳನ್ನು ಗೆದ್ದು ಭಾರತಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ.

0: ಶೂಟಿಂಗ್ ವಿಭಾಗದಲ್ಲಿ 3 ಚಿನ್ನದ ಪದಕಗಳು, 8 ಬೆಳ್ಳಿ ಪದಕಗಳು ಮತ್ತು 4 ಕಂಚಿನ ಪದಕಗಳು ಒಲಿದವು. ಒಟ್ಟು 15 ಪದಕಗಳು ಶೂಟಿಂಗ್ ವಿಭಾಗದಿಂದಲೇ ಬಂದವು. ಬಾಕ್ಸಿಂಗ್ ನಲ್ಲೂ ಕೂಡ 3 ಚಿನ್ನದ ಪದಕಗಳು ಒಲಿದವು. ಆದರೆ ಈ ವಿಭಾಗದಲ್ಲಿ ಬೆಳ್ಳಿ ಪದಕ ಸಿಗಲಿಲ್ಲ, 3 ಕಂಚಿನ ಪದಕಗಳು ಒಲಿದವು. ಇನ್ನು ಕುಸ್ತಿ, ಕ್ರಿಕೆಟ್, ಹಾಕಿ, ಕಬಡ್ಡಿಯಲ್ಲಿ ತಲಾ 2 ಪದಕಗಳು ಭಾರತದ ಖಾತೆಗೆ ಬಂದರೆ ಅಥ್ಲೆಟಿಕ್ಸ್ ಮತ್ತು ಗಾಲ್ಫ್ ನಲ್ಲಿ ತಲಾ 1 ಪದಕಗಳು ಖಾತೆ ಸೇರಿದವು. ಅಥ್ಲೆಟಿಕ್ಸ್ ನಲ್ಲಿ ಗಮನಾರ್ಹ ಸಾಧನೆಯನ್ನ ಈ ಬಾರಿ ನಾವು ನೋಡಬಹುದು. ಯಾಕೆಂದ್ರೆ ಬಂಗಾರದ ಹುಡುಗ ಎನಿಸಿಕೊಂಡಂತಹ ಜಾವೆಲಿನ್ ಥ್ರೋ ಸ್ಟಾರ್ ನೀರಜ್ ಚೋಪ್ರಾ ಅವರಿಲ್ಲದಿದ್ದರೂ ಕೂಡ ಉತ್ತಮ ಸಾಧನೆಯನ್ನೇ ದಾಖಲಿಸಿದೆ ಭಾರತ. ಒಟ್ಟು 24 ಪದಕಗಳನ್ನ ಭಾರತೀಯ ಅಥ್ಲೀಟ್ಗಳು ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ 9 ಬೆಳ್ಳಿ, 14 ಕಂಚಿನ ಪದಕ, 1 ಚಿನ್ನದ ಪದಕ ಇದೆ. ಏಷ್ಯಾ ಖಂಡದ ಅತ್ಯಂತ ಶಕ್ತಿಶಾಲಿ ತಂಡವಾದ ಚೀನಾ ಈ ಬಾರಿಯೂ ಮೊದಲ ಸ್ಥಾನವನ್ನ ತನ್ನದಾಗಿಸಿಕೊಂಡಿತು. ಒಟ್ಟು 341 ಪದಕಗಳನ್ನ ಚೀನಾ ಗೆದ್ದಿದೆ. ಅದರಲ್ಲಿ 169 ಚಿನ್ನದ ಪದಕಗಳೇ ಇವೆ. ಇನ್ನು ಆತಿಥೇಯ ಜಪಾನ್ 83 ಚಿನ್ನ, 95 ಬೆಳ್ಳಿ, 91 ಕಂಚಿನ ಪದಕಗಳೊಂದಿಗೆ ಒಟ್ಟು 269 ಪದಕಗಳನ್ನ ಗೆದ್ದಿದೆ. ದಕ್ಷಿಣ ಕೊರಿಯಾ 3ನೇ ಸ್ಥಾನದಲ್ಲಿದೆ. 39 ಚಿನ್ನ, 43 ಬೆಳ್ಳಿ, 68 ಕಂಚಿನ ಪದಕ, ಒಟ್ಟು 150 ಪದಕಗಳನ್ನ ಗೆದ್ದುಕೊಂಡಿದೆ. ಭಾರತ 21 ಚಿನ್ನ, 27 ಬೆಳ್ಳಿ, 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕ ಗೆದ್ದು 4ನೇ ಸ್ಥಾನ ಪಡೆದಿದೆ. ಸಮಾರೋಪ ಸಮಾರಂಭದಲ್ಲಿ ಭಾರತದ ಟ್ರ್ಯಾಪ್ ಶೂಟಿಂಗ್ ನಲ್ಲಿ ಚಿನ್ನದ ಪದಕ ಗೆದ್ದಂತಹ ಮಹಿಳೆಯರ ವಿಭಾಗದ ನೀರು ತಾಂಡಾ ಅವರು ಧ್ವಜಧಾರಿಯಾಗಿ ಪಾಲ್ಗೊಂಡರು.
1: ಸೂಪರ್ ಹೈ ಲೆವೆಲ್ ಫೀಲಿಂಗ್ ಹೈ, ಮತ್ಲಬ್ ಕಾಫಿ ಎಕ್ಸೈಟೆಡ್ ಹೂಂ ಅಪ್ನೆ ದೇಶ್ ಕೆ ಲಿಯೆ ಗೋಲ್ಡ್ ಜೀತಾ ಹೈ. ನ್ಯಾಷನಲ್ ಆಂಥಮ್ ಅಪ್ನೆ ದೇಶ್ ಕಾ ಬಜ್ನಾ ಮತ್ಲಬ್ ಮೇರೆ ಲಿಯೆ ಕಾಫಿ ಪ್ರೌಡ್ ಕಿ ಬಾತ್ ಹೈ. ಉಸ್ಕೆ ಲಿಯೆ ಪ್ರಿಪರೇಷನ್ ಹಮ್ ಕರ್ತೆ ಹೈ, ಜೈಸೆ ಟ್ರೇನಿಂಗ್ ಕರ್ತೆ ಹೈ ತೋ ಪ್ರಿಪರೇಷನ್ ವೈಸೆ ಹಿ ಹಮ್ ಕರ್ತೆ ಹೈ. ಥೋಡಾ ಬ್ಯಾಡ್ ವೆದರ್ ಮೇ ಭಿ ಟ್ರೇನಿಂಗ್ ಕರ್ತೆ ಹೈ ತೋ ಉಸ್ಕೆ ಅಕೋರ್ಡಿಂಗ್ ಯೇ ನಾರ್ಮಲ್ ಥಾ. ಪರ್ ರಹತಾ ಹೈ ಥೋಡಾ ಕಂಡೀಷನ್ ಹರ್ ಏಕ್ ಕಂಟ್ರಿ ಕಾ ಅಲಗ್ ರಹತಾ ಹೈ ತೋ ಯಹಾಂ ಪೆ ಥೋಡಿ ಡಿಫಿಕಲ್ಟಿ ಥಿ ಲೇಕಿನ್ ಮೈನೆ ಅಪ್ನೆ ಆಪ್ ಕೋ ಕಾಮ್ ರಖಾ ಔರ್ ಅಪ್ನೆ ಆಪ್ ಪೆ ಫೋಕಸ್ ಕಿಯಾ. ಪಾಪಾ ಫಾರ್ಮರ್ ಹೈ, ಮದರ್ ಹೌಸ್ ವೈಫ್ ಹೈ. ಮಮ್ಮಿ ಕಾ ಯೋಗದಾನ ಹೈ ಮೇರಿ ಲೈಫ್ ಮೇ ಪೂರಾ. ಔರ್ ಮೇರಿ ಬುವಾ ಜಿ ಹೈ ವೋ ಕಬಡ್ಡಿ ಪ್ಲೇಯರ್ ರಹಿ ಹೈ, ಅಜಾತ ದೇವಿ, ಉನ್ಸೆ ಭಿ ಕಾಫಿ ಇನ್ಸ್ಪೈರ್ ಹೂಂ ಮೈ.

ಈ ಬಾರಿ ಭಾರತದ 492 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ ಕರ್ನಾಟಕದ 23 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ 8 ಜನ 10 ಪದಕಗಳನ್ನು ಗೆದ್ದ ಸಾಧನೆ ಮಾಡಿದರು. ಭಾರತದ ಮಹಿಳಾ ಅಥ್ಲೀಟ್ಗಳು ಈ ಬಾರಿ ವಿಶೇಷ ಸಾಧನೆ ಮಾಡಿದರು. ಭಾರತವು ಈ ಬಾರಿ ಗೆದ್ದಂತಹ 21 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು 11 ಪದಕಗಳನ್ನು ಜಯಿಸಿದರು. ತಂಡದಲ್ಲಿ ಒಟ್ಟು 227 ಮಹಿಳಾ ಅಥ್ಲೀಟ್ಗಳು ಭಾಗವಹಿಸಿದ್ದರು. ಪುರುಷರ ವಿಭಾಗದಿಂದ 7 ಪದಕಗಳು ಭಾರತಕ್ಕೆ ಒಲಿದರೆ ಮಿಶ್ರ ತಂಡಗಳ ವಿಭಾಗದಿಂದ 3 ಚಿನ್ನದ ಪದಕಗಳು ಬಂದವು. ಒಟ್ಟು 85 ಪದಕಗಳಲ್ಲಿ ಮಹಿಳೆಯರು 38, ಪುರುಷರ ವಿಭಾಗದಿಂದಲೂ 38 ಪದಕಗಳು ಲಭಿಸಿದರೆ ಮಿಶ್ರ ವಿಭಾಗದಿಂದ 9 ಪದಕಗಳು ಭಾರತಕ್ಕೆ ಸೇರಿದವು. ಒಲಿಂಪಿಯನ್ ಲೌಲಿನಾ ಬೊರ್ಗೊಹೈನ್ ಅವರು ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದರು. ಸತತ 2 ಏಷ್ಯನ್ ಗೇಮ್ಸ್ಗಳಲ್ಲಿ ಫೈನಲ್ ತಲುಪಿದ ಭಾರತದ ಮೊದಲ ಮಹಿಳಾ ಬಾಕ್ಸರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. 2022-23 ಹಾಂಗ್ಜೋ ಕ್ರೀಡಾಕೂಟದಲ್ಲಿ ಲೌಲಿನಾ ಅವರು ಬೆಳ್ಳಿ ಪದಕ ಗೆದ್ದಿದ್ದರು. ಗಾಲ್ಫ್ ಕ್ರೀಡೆಯಲ್ಲಿ ಈ ಬಾರಿ ಕರ್ನಾಟಕದವರಾದ ಪ್ರಣವಿ ಅರಸ್ ಅವರು ಐತಿಹಾಸಿಕ ಸಾಧನೆ ಮಾಡಿದರು. ಗಾಲ್ಫ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದರು. ಈ ಸಾಧನೆ ಮಾಡಿದ ದೇಶದ ಮೊದಲ ಮಹಿಳಾ ಗಾಲ್ಫರ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ಮೂಲತಃ ಮೈಸೂರಿನ ಪ್ರಣವಿ ಅವರು ವಿಶ್ವ ದರ್ಜೆಯ ಗಾಲ್ಫರ್ ಕೂಡ ಆಗಿದ್ದಾರೆ. ಪ್ರಣವಿ ಅವರು ಮಹಿಳೆಯರ ತಂಡ ವಿಭಾಗದಲ್ಲಿಯೂ ಕೂಡ ಮಿಂಚಿದರು. 44 ವರ್ಷಗಳ ಬಳಿಕ ಭಾರತ ಬೆಳ್ಳಿ ಪದಕ ಗೆದ್ದು ಸಂಭ್ರಮಿಸಿತು. ಅದರಲ್ಲಿ ಇನ್ನೊಬ್ಬ ಕನ್ನಡತಿಯಾದಂತಹ ಅದಿತಿ ಅಶೋಕ್ ಕೂಡ ಇದ್ದರು.

0: ಇನ್ನು ಭಾರತೀಯರ ಅತ್ಯಂತ ನೆಚ್ಚಿನ ಮತ್ತು ಭಾವನಾತ್ಮಕ ನಂಟು ಹೊಂದಿರುವಂತಹ ಆಟ ಹಾಕಿ. ಕ್ರಿಕೆಟ್ ಬಗ್ಗೆ ಎಷ್ಟೇ ಪ್ರೀತಿ ಇದ್ದರೂ ಹಾಕಿಯ ಒಂದು ಆಕರ್ಷಣೆ ಇಂದಿಗೂ ಇದೆ ಎನ್ನುವುದಕ್ಕೆ ಈ ಬಾರಿಯ ಏಷ್ಯಾಡ್ನ ಮಹಿಳಾ ಮತ್ತು ಪುರುಷರ ಹಾಕಿ ಪಂದ್ಯಗಳು ನಿದರ್ಶನವಾದವು. ಮಹಿಳೆಯರಲ್ಲಿಯೂ ಕೂಡ ಭಾರತ ಫೈನಲ್ನಲ್ಲಿ ಚೀನಾದ ವಿರುದ್ಧ ಗೆದ್ದು ಸ್ವರ್ಣ ಪದಕ ಜಯಿಸಿತು. ಮಹಿಳೆಯರು 44 ವರ್ಷಗಳ ನಂತರ ಚಿನ್ನದ ಸಾಧನೆಯನ್ನು ಏಷ್ಯಾಡ್ನಲ್ಲಿ ಮಾಡಿದ್ದು ವಿಶೇಷ ದಾಖಲೆ. ಸಲೀಮಾ ಟೇಟೆ ನಾಯಕತ್ವದ ಭಾರತ ತಂಡವು ಈ ಬಾರಿ ಪ್ರತಿಯೊಂದು ಹಂತದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ಫೈನಲ್ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಂತಹ ಚೀನಾವನ್ನು ಮಣಿಸಿದ್ದು ಸ್ವರ್ಣ ಪದಕ ಗೆಲ್ಲಲು ಕಾರಣವಾಯಿತು. ಇನ್ನು ಪುರುಷರ ವಿಭಾಗದಲ್ಲಿ ಹರ್ಮನ್ಪ್ರೀತ್ ಸಿಂಗ್ ಬಳಗಕ್ಕೆ ಚಿನ್ನದ ಪದಕವನ್ನ ಉಳಿಸಿಕೊಳ್ಳುವ ಸವಾಲಿತ್ತು. ಅದನ್ನು ಯಶಸ್ವಿಯಾಗಿ ಅವರು ನೆರವೇರಿಸಿದರು. ಸ್ವತಃ ಹರ್ಮನ್ಪ್ರೀತ್ ಸಿಂಗ್ ಅವರು ಪೆನಾಲ್ಟಿ ಕಾರ್ನರ್ನಲ್ಲಿ ಮಿಂಚಿದರು. 2 ಗೋಲು ಹೊಡೆದು ಭಾರತಕ್ಕೆ ಮಲೇಷಿಯಾ ಎದುರು ಫೈನಲ್ನಲ್ಲಿ ಸುಲಭ ಜಯ ಸಿಗುವಂತೆ ಮಾಡಿದರು. ಇದರೊಂದಿಗೆ ಮಹಿಳಾ ಮತ್ತು ಪುರುಷ ತಂಡಗಳು 2028 ಲಾಸ್ ಏಂಜಲೀಸ್ ನಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ನೇರ ಅರ್ಹತೆಯನ್ನ ಗಿಟ್ಟಿಸಿದವು. ಪುರುಷರ ಹಾಕಿ ತಂಡದ ವಿಜಯದ ಬಗ್ಗೆ ಆಟಗಾರ ಮನ್ಪ್ರೀತ್ ಸಿಂಗ್ ಮಾತನಾಡಿದ್ದಾರೆ.
1: ಇಂಪಾರ್ಟೆಂಟ್ ಹಮಾರೇ ಲಿಯೆ ಔರ್ ಬ್ಯಾಕ್ ಟು ಬ್ಯಾಕ್ ಜೀತನಾ ಏಕ ಹಮೇಶಾ ಏಕ ಅಚ್ಛಾ ರಹತಾ ಹೈ ಖುಷಿ ರಹತಿ ಹೈ ಕಿ ಆಪ್ನೆ ಕಾಫಿ ಅಚ್ಛಾ ಜೋ ದಬದಬಾ ಬನಾ ಕೇ ರಖಾ ಹುಆ ಹೈ ಯಹಾಂ ಪೇ ಏಷ್ಯನ್ ಟೀಮ್ಸ್ ಮೇ ಸಭಿ ಕೋ ಪತಾ ಹೈ ಕಿ ಏಷ್ಯನ್ ಗೇಮ್ಸ್ ಸೇ ಜಬ್ ಆಪ್ ಜೀತತೆ ಹೋ ಗೋಲ್ಡ್ ಮೆಡಲ್ ಜೀತತೆ ಹೋ ಆಪ್ ಡೈರೆಕ್ಟ್ ಕ್ವಾಲಿಫೈ ಕರತೆ ಹೋ ಒಲಿಂಪಿಕ್ಸ್ ಕೇ ಲಿಯೆ ಔರ್ ಹಮ್ ಲೋಗೋ ನೇ ಅಭಿ ಡೈರೆಕ್ಟ್ ಕ್ವಾಲಿಫೈ ಕರ್ ಲಿಯಾ ಹೈ ಎಲ್ಎ ಕೇ ಲಿಯೆ ತೋ ಏಕ ಹಮಾರೇ ಲಿಯೆ ಕಾಫಿ ಪ್ಲಸ್ ಪಾಯಿಂಟ್ ಹೈ ಅಭಿ ಕ್ಯೂಂಕಿ ಅಭಿ ಹಮಾರೇ ಪಾಸ್ ಟೈಮ್ ಹೈ ಕಿ ಹಮ್ ಲೋಗ್ ಅಪ್ನೆ ಆಪ್ ಕೋ ಪ್ರಿಪೇರ್ ಕರ್ ಸಕ್ತೆ ಅಪ್ನೆ ಆಪ್ ಕೇ ಊಪರ್ ಔರ್ ಜ್ಯಾದಾ ಕಾಮ್ ಕರ್ ಸಕ್ತೆ ಅಭಿ ಹಮೇ ಕ್ವಾಲಿಫೈ ಕಾ ಸ್ಟ್ರೆಸ್ ನೀ ರಹೇಗಾ ತೋ ಕಿ ಹಾಂ ಕಿ ಹಮೇ ಕ್ವಾಲಿಫೈ ರೌಂಡ್ ಕಾ ವರೀ ನೀ ಹೈ ವಹಾಂ ತೋ ಅಭಿ ಅಪ್ನೆ ಫಿಟ್ನೆಸ್ ಕೇ ಊಪರ್ ಔರ್ ಚೀಜೇ ಜೋ ಹೈ ಕಿ ಕೈಸೆ ಹಮ್ ಲೋಗ್ ಇಂಪ್ರೂವ್ ಕರ್ ಸಕ್ತೆ ಅಪ್ನೆ ಆಪ್ ಕೋ ಕಿ ಜೋ ಎಲ್ಎ ಮೇ ಜಾಯೇ ತೋ ಐಸಿ ಕೋಈ ಚೀಜೇ ನಾ ರಹಿ ಹೋ ಕಿ ಜಹಾಂ ಪೇ ಹಮ್ ಲೋಗೋ ನೇ ಕಾಮ್ ನಾ ಕಿಯಾ ಹೋ ಫಸ್ಟ್ ಆಫ್ ಆಲ್ ಲೈಕ್ ಹಮ್ ಲೋಗ್ ಅಪ್ನಿ ಡಿಫೆನ್ಸ್ ಕೇ ಊಪರ್ ಔರ್ ಜ್ಯಾದಾ ಕಾಮ್ ಕರ್ನಾ ಚಾಹೇಂಗೇ ಕಿ ಹಾಂ ಕಿ ಹಮ್ ಲೋಗ ಔರ್ ಅಪ್ನಾ ಕೈಸಾ ಡಿಫೆನ್ಸ್ ಸ್ಟ್ರಾಂಗ್ ಕರ್ ಸಕ್ತೆ ಹೈ ಕ್ಯೂಂಕಿ ಅಗರ್ ಆಪ್ ಡಿಫೆಂಡ್ ಅಚ್ಛಾ ಕರ್ತೆ ಹೋ ತೋ ಆಪ್ ಟೂರ್ನಾಮೆಂಟ್ ಜೀತ್ ಸಕ್ತೆ ಹೋ ಠೀಕ್ ಹೈ ತೋ ಯಹಿ ಹೈ ಕೋರ್ಸ್.

0: मंत्र है कि अगर आप डिफेंड टू विन, कि अगर आप डिफेंड अच्छा करोगे तो आप किसी भी टीम को बीट कर सकते हो, क्योंकि हमारे पास काफी अच्छे स्ट्राइकर्स हैं कि वो कभी भी गोल कर सकते हैं, बट अगर हमें पीछे डिफेंस हमें स्ट्रांग रखना होगा, तो उसके ऊपर है चीजें रहेंगी अभी आने वाले टाइम में निकल रहेगा। और क्योंकि हर टीम कुछ ना कुछ चेंज करेगी, तो उसको कितनी जल्दी हम लोग अडॉप्ट करते हैं और उसको कैसे हम लोग उसका तोड़ निकालेंगे, है ना, तो वो इम्पोर्टेंट काफी रहेगा हमारे लिए।
1: ಈ ಬಾರಿ ಕಬಡ್ಡಿಯಲ್ಲಿಯೂ ಕೂಡ ನಮಗೆ ಎರಡು ಪದಕಗಳು ಒಲಿದವು, ಒಂದು ಮಹಿಳೆಯರ ವಿಭಾಗದ್ದು, ಇನ್ನೊಂದು ಪುರುಷರ ವಿಭಾಗದ್ದು. ಮಹಿಳೆಯರ ವಿಭಾಗದಲ್ಲಿ ಸಾಧಿಸಿದ ಜಯದ ಬಗ್ಗೆ ಪಿಂಕಿ ರಾಯ್ ಅವರು ಮಾತನಾಡಿದ್ದಾರೆ.
2: ಕಾನ್ಫಿಡೆನ್ಸ್ ಫೈನಲ್ ಈಜಿಲಿ ಹರಾಯೇ ಸೀನಿಯರ್ ಪ್ಲೇಯರ್ ಜೊತೆ ಜೈಸೆ ರೀತು ನೆಗಿ ಬೋಲಾ ಫೈನಲ್ ಇತ್ತಾ ಈಜಿ ನೀಗಾ ಕ್ಯೂಕಿ ಆಲ್ ಔಟ್ ಖೇಲೆಂಗೆ ಆರ್ ಸಚ ಮೇ ಆಲ್ ಔಟ್ ಖೇಲೆ ಹಮ್ನೆ ಪುಲ್ ಕೆ ಮ್ಯಾಚಸ್ ಮೇ 14 ಪಾಯಿಂಟ್ ಸೇ ಹರಾಯೇ ಥೆ ಪರ್ ಫೈನಲ್ ಮೇ ವೊ 3 ಪಾಯಿಂಟ್ ಸೇ ಹರಾಯೇ ತೋ ಉನ್ಹೋನೆ ಇಂಪ್ರೂವ್ ಕಿ ಅಪ್ನೆ ಊಪರ್ ಔರ್ ಉನ್ಹೋನೆ ಸ್ಟ್ರಾಟಜಿ ಭಿ ಕಿಯೇ ಥೆ ಥೋಡಾ ಬಹುತ್ ಅಪ್ನಾ ಹಮಾರೇ ಲೀಡರೋ ಕೆ ಊಪರ್ ವೊ ಭಿ ಉನ್ಕೋ ಕಾಮ್ ಆಯೇ ಪರ್ ಆಲ್ ಔಟ್ ಕಾ ಸಚ ಮೇ ಹಮ್ನೆ ಕೇ ಬಾತ್ ಹೈ ಹಮಾರೇ ಆಗ್ನೇ ಆದ್ಮೇಲೆ ಜೊ ಬೀಚ್ ಮೇ ಸೇ ದೋ ತೀನ್ ಪಾಯಿಂಟ್ ಗಯೇ ಉಸ್ಕೋ ಹಮ್ ವಾಪಸ್ ಲಾತೇ ಕ್ಯೂಕಿ ಹಮಾರಾ 12 ಪಾಯಿಂಟ್ ಕಾ ಲೀಡ್ ಥಾ ಏಕ್ ಟೈಮ್ ಪೆ ಹಮ್ನೆ ಸೋಚಾ ಥಾ 16-17 ಪಾಯಿಂಟ್ ಕಾ ಹೋ ಜಾಯೇಗಾ ವೊ ಲೀಡ್ ಪರ್ ಮ್ಯಾಚಸ್ ಹೋ ತೋ ಐಸಾ ಹೋ ಜೀತ್ ಮೇ ತಭಿ ಮಜಾ ಆತಾ ಹೈ ಯೇ ಭಿ ಹೈ ಏಷಿಯನ್ ಗೇಮ್ ಸೇ ಪಹಲೆ ಹಮ್ ಲೋಗೋ ಕಾ ಸೀನಿಯರ್ ನ್ಯಾಷನಲ್ ಹೋತಾ ಹೈ ಉಸ್ಮೇ ಆಕ್ಚುಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ದೇನಾ ಪಡ್ತಾ ಹೈ ಔರ್ ವೊ ದೇಖ್ ಕೇ ಸಿಲೆಕ್ಷನ್ ಮೇ 30-40 ಲಡ್ಕೇ ಆತೀ ಹೈ ಉಸ್ 30-40 ಲಡ್ಕಿಯೋ ಕೋ ಬೀಟ್ ಕರ್ಕೆ ಜೊ 12 ಲಡ್ಕೇ ಆತೀ ಹೈ ಔರ್ ಹಮ್ ಲೋಗೋ ಕಾ 5-6 ಮಹೀನೆ ಕಾ ಕ್ಯಾಂಪ್ ಲಗತಾ ಹೈ ಏಕ್ ಮಹೀನಾ ಕಾ ಕ್ಯಾಂಪ್ ವೊ ನಿಕಾಲ್ನಾ ಬಹುತ್ ಮುಶ್ಕಿಲ್ ಹೋತಾ ಹೈ ಪರ್ ವೊ ಸಬ್ ಮುಶ್ಕಿಲ್ ಪಾರ್ ಕರ್ಕೆ ಜೊ 12 ಲಡ್ಕೇ ಆಯೀ ಹೈ ವೊ ಅಪ್ನೀ ಅಪ್ನೀ ಬೆಸ್ಟ್ ದೀ ಅಪ್ನೀ ಅಪ್ನೀ ಜಗಾ ಪೆ ಇಸ್ಲೀ ಆಜ್ ಹಮ್ ಗೋಲ್ಡ್ ಮೆಡಲ್ ಹಾತ್ ಮೇ ಲೇಕೆ ಖಡೇ ಹಮ್ ಚಾಹತೇ ಹೈ ಲಡ್ಕೇ ಪ್ರಮೋಟ್ ಹೋ ಜೈಸೆ ಕ್ರಿಕೆಟ್ ವಾಲೇ ಹೋ ರಹೇ ಉನ್ಕೋ ಬ್ಯಾಂಡ್ ಕ್ಲರ್ವೇಶನ್ ಮಿಲ್ ರಹಾ ಹೈ ವೊ ಕಬಡ್ಡಿ ವಾಲೋ ಕೋ ನಹೀಂ ಮಿಲ್ ರಹಾ ಹಮ್ ಚಾಹತೇ ಹೈ ಹಮಾರೇ ಕಬಡ್ಡಿ ವಾಲೋ ಆಗೇ ಜೊ ಬಚ್ಚಾ ಹೈ ಉನ್ಕೋ ಭಿ ಮಿಲೇ ಜೈಸೆ ಅಭಿ ಲಡ್ಕೋ ಕಾ ಪ್ರೋ ಕಬಡ್ಡಿ ಹೈ ಹಮ್ ಚಾಹತೇ ಹಮಾರೇ ಲಡ್ಕಿಯೋ ಕಾ ಭಿ ಪ್ರೋ ಕಬಡ್ಡಿ ಹೋ ಕಿ ಕಮ್ ಸೇ ಕಮ್ ಜೊ ಬಚ್ಚಾ ಇಂಡಿಯಾ ಖೇಲ್ನೆ ನಹೀಂ ಪಾ ರಹೇ ಜೋ ಪೀಚೇ ಛೂಟ್ ಜಾಯೇ ಕಮ್ ಸೇ ಕಮ್ ವೊ ಪ್ರೋ ಕಬಡ್ಡಿ ಖೇಲ್ ಕೇ ಅಪ್ನಾ ಪರ್ಫಾರ್ಮೆನ್ಸ್ ದಿಖಾ ಪಾಯೇ ಔರ್ ವೊ ಆಗೇ ಆ ಪಾಯೇ ಕ್ಯೂಂಕಿ ಏಕ್ ಸೀನಿಯರ್ ನ್ಯಾಷನಲ್ ಕೇ ಭರೋಸೆ ಹಮ್ ಲೋಗ್ ರಹತೆ ಹೈ ಪೂರೇ ಸಾಲ್ ಬಾಕಿ ಹಮ್ ಲೋಗೋ ಕುಛ್ ಟೂರ್ನಾಮೆಂಟ್ ನಹೀಂ ಮಿಲ್ತಾ ಹೈ ಹಮಾರೇ ಲಡ್ಕಿಯೋ ಕೋ ಮತಲಬ್ ಜ್ಯಾದಾ ಫೆಸಿಲಿಟಿ ಮಿಲ್ನಾ ಚಾಹಿಯೇ ಏಕೆ ಭಾಯ್ ಹಮಾರೇ ಲಿಯೇ ಕರ್ ರಹೇ ಹಮ್ ಚಾಹತೇ ಸರ್ಕಾರ ಹಮಾರೇ ಲಿಯೇ ಥೋಡಾ ಔರ್ ಜ್ಯಾದಾ ಕರೇ ಕ್ಯೂಂಕಿ ಕಭಿ ಕಭಿ ಹಮ್ ಲೋಗೋ ಕೋ ಸಹಿ ತರೀಕೆ ಸೇ ಸಹಿ ಚೀಜೆ ಮಿಲ್ತಿ ನಹೀಂ ಯಾ ಹಮ್ ಲೋಗೋ ತಕ್ ಪಹುಂಚತಿ ನಹೀಂ ಹೈ ತೋ ವೊ ಅಗರ್ ಪಹುಂಚೆ ತೋ ಹಮಾರೇ ಜೋ ಆಗೇ ಜನರೇಷನ್ ಹೋ ಅಭಿ 26 ಕೆ ಬಾದ್ 30 ಮೇ ಹೋಗಾ ತೋ ಹಮಾರಾ ವೋ ಗೋಲ್ಡ್ ಮೆಡಲ್ ಕಂಟಿನ್ಯೂ ರಹೇನಾ ಚಾಹಿಯೇ
1: ಕ್ರಿಕೆಟ್ನಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡವು ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಚಿನ್ನದ ಪದಕವನ್ನ ಜಯಿಸಿತು. ಭಾರತ ತಂಡವು ಇದು ಎರಡನೇ ಸರ್ತಿ ಚಿನ್ನದ ಪದಕವನ್ನ ಏಷ್ಯಾಡ್ನಲ್ಲಿ ಗೆಲ್ಲುತ್ತಿದೆ. 2022-23 ಕೂಡ ಭಾರತ ಪುರುಷರ ತಂಡ ಚಿನ್ನ ಗೆದ್ದಿತ್ತು. ಮಹಿಳೆಯರು ಕೂಡ ಎರಡು ಬಾರಿ ಚಿನ್ನ ಗೆದ್ದಿದ್ದಾರೆ. ಪುರುಷರ ತಂಡದ ಈ ಒಂದು ಸಾಧನೆಯ ಕುರಿತು ಆಟಗಾರ ಶಿವಂ ದುಬೆ ಮಾತನಾಡಿದ್ದಾರೆ.
3: podium. This is my second time to be at the podium and I'm very grateful for that. I feel that when I was standing, national anthem was going on, I only can hear the voice India. So it feels really good for me because the national anthem goes and people knows that India has taken the gold now. Whoever comes in the final, we wanted to beat them. It was only to win the gold medal and make our country proud. It's just a contribution because it's not about my runs, it's about all of the players who have scored. You can count the 19 runs of Tilak as well. Tilak has batted amazingly. Abhishek has done something different today. Tilak has done. Jasprit Bumrah, the bowler we wanted, we saw today. So it's not about me, it's just about the team.
1: ಆರ್ಚರಿಯ ಮಹಿಳೆಯರ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಕುಂಕುಮ್ ಮೊಹಾದ್ ಅವರು ಚಿನ್ನದ ಪದಕ ಜಯಿಸಿದರು. ಇದರೊಂದಿಗೆ ಈ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಆರ್ಚರ್ ಎಂಬ ಹೆಗ್ಗಳಿಕೆಗೆ ಕುಂಕುಮ್ ಪಾತ್ರರಾದರು. ಕುಂಕುಮ್ ಅವರು ಅಮರಾವತಿಯವರು. ಅವರಿಗೆ ಈಗ 17 ವರ್ಷ ವಯಸ್ಸು.

ಪುರುಷರ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಈ ಬಾರಿ ಭಾರತದ ಅಮನ್ ಸೆಹರಾವತ್ ಅವರು ಚಿನ್ನದ ಪದಕ ಜಯಿಸಿದರು. 57 kg ವಿಭಾಗದಲ್ಲಿ ಅವರು ಉತ್ತರ ಕೊರಿಯಾದ ಚೋಂಗ್ ಸಾಂಗ್ ಹಾನ್ ಅವರನ್ನ ಸೋಲಿಸಿ ಈ ಒಂದು ಸ್ವರ್ಣ ಸಾಧನೆ ಮಾಡಿದರು. ಅಮನ್ ಸೆಹರಾವತ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ

0: ಇನ್ನು ಮಹಿಳೆಯರ 53 ಕೆಜಿ ಕುಸ್ತಿ ಸ್ಪರ್ಧೆಯ ಫೈನಲ್ ನಲ್ಲಿ ಭಾರತದ ಅಂತಿಮ್ ಪಂಗಾಲ್ ಅವರು ಜಪಾನಿನ ನಮೋ ಕಿಯಾಕ ವಿರುದ್ಧ ಸೋತು ಬೆಳ್ಳಿ ಪದಕ ಪಡೆದರು. ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಭಾರತದ ನಿತೇಶ್ ಶಿವಾಜ್ ಅವರು 97 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಪುರುಷರ ಕುಸ್ತಿ ವಿಭಾಗದಲ್ಲಿ ಫ್ರೀ ಸ್ಟೈಲ್ 65 ಕೆಜಿ ಕುಸ್ತಿಯಲ್ಲಿ ಭಾರತದ ಸುಜೀತ್ ಕಲ್ಕಲ್ ಅವರು ಚಿನ್ನದ ಪದಕ ಗೆದ್ದರು. ಫೈನಲ್ ಹಣಾಹಣಿಯಲ್ಲಿ ಸುಜೀತ್ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕುದೀವಾ ಅವರನ್ನು ಮಣಿಸಿ ಚಿನ್ನದ ಪದಕ ಗೆದ್ದರು. ಸ್ಕ್ವಾಶ್ ಕ್ರೀಡೆಯ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಅನಾಹತ್ ಸಿಂಗ್ ಅವರು ಬೆಳ್ಳಿ ಪದಕ ಜಯಿಸಿದರು. ಫೈನಲ್ ನಲ್ಲಿ ಅವರು ಮಲೇಷಿಯಾದ ಸ್ಪರ್ಧೆಯ ಎದುರು ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಅನಾಥ್ ಸಿಂಗ್ ಅವರು ತಂಡ ವಿಭಾಗದಲ್ಲಿಯೂ ಕೂಡ ಕಂಚಿನ ಪದಕವನ್ನ ಗಳಿಸಿದರು. ಅವರೊಂದಿಗೆ ಜ್ಯೋತ್ನಾ ಚಿನ್ನಪ್ಪ, ತನ್ವಿ ಖನ್ನಾ, ಶಮೀನಾ ರಿಯಾಜ್ ತಂಡದಲ್ಲಿದ್ದರು. ನವದೆಹಲಿಯವರಾದ 18 ವರ್ಷದ ಅನಾಥ್ ಸಿಂಗ್ ಅವರು ತಮ್ಮ ಸಾಧನೆಯ ಕುರಿತು ಮಾತನಾಡಿದ್ದಾರೆ.
1: Definitely not what I wanted and what I expected, but I mean, things don't always go your way, and there's going to be a few more chances for me to, you know, make sure I can make my way to the Olympics. And yeah, I'm just going to try to the most of those opportunities and make sure that I can get there eventually. This is only, like I said, my second time playing the Asian Games, the major games. I've only played the Commonwealth once before this, so I mean, it's just getting started right now. And yeah, I mean, every single match, every single point is something that I'm going to learn from, and being here and the whole experience and the atmosphere is something that definitely adds on to it, and getting, you know, learning how to adjust to it and just adjust to the very crucial moments is something that, you know, only experience can give you. And I think just in the next few years and the next few months, I can try to learn from that and try to learn from every single match. Of course, the PSA tour, it's going to be ongoing for the whole year. I have an event in 10 days coming up, so just try to build up my ranking and, you know, do as well as I can in those tournaments and just build my ranking up one by one, and hopefully I can make it to the top 10 and slowly make my way up from there.
0: ಮಹಿಳೆಯರ ವೇಟ್ ಲಿಫ್ಟಿಂಗ್ನ 49 ಕೆಜಿ ವಿಭಾಗದಲ್ಲಿ ಭಾರತದ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಜಯಿಸಿದರು. ಅವರ ವೃತ್ತಿ ಜೀವನದಲ್ಲಿ ಇದು ಏಷ್ಯಾಡ್ ಗೇಮ್ಸ್ನಲ್ಲಿ ಲಭಿಸಿದಂತಹ ಮೊದಲ ಪದಕವಾಗಿದೆ. ಅವರು ಈಗಾಗಲೇ ವಿಶ್ವ ಚಾಂಪಿಯನ್ಶಿಪ್, ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3 ಬಾರಿ ಮತ್ತು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪದಕವನ್ನು ಗೆದ್ದಂತಹ ವೇಟ್ ಲಿಫ್ಟರ್ ಆಗಿದ್ದಾರೆ. ಅವರ ಪ್ರಶಸ್ತಿ ಸಂಗ್ರಹದಲ್ಲಿ ಏಷ್ಯಾಡ್ ಪದಕದ ಕೊರತೆಯೊಂದಿತ್ತು, ಅದು ಕೂಡ ಈಗ ನೀಗಿದಂತಾಗಿದೆ. ಅವರು 49 ಕೆಜಿ ವಿಭಾಗದಲ್ಲಿ ಚೀನಾದ ಸ್ಪರ್ಧೆಯಿಂದ ನಿಕಟ ಪೈಪೋಟಿ ಎದುರಿಸಿ ಬೆಳ್ಳಿ ಪದಕವನ್ನ ಜಯಿಸುವಲ್ಲಿ ಯಶಸ್ವಿಯಾದರು. ತಮ್ಮ ಸಾಧನೆಯ ಕುರಿತು ಮಾತನಾಡಿದ್ದಾರೆ ಮೀರಾಬಾಯಿ ಅವರು. ಕೇಳೋಣ ಬನ್ನಿ.
2: सपना था और ये बहुत ज्यादा इम्पोर्टेंट है मेरे लिए, तो आप भी फाइनली मिल गया है. मेरा मेडल दिल्ली में एशियन गेम्स का मेडल आ गया है और मैंने इंडिया के लिए और वेट लिफ्टिंग के लिए कुछ करके दिखाया, तो बहुत खुशी हूँ.
3: हमने काफी अच्छा ट्रेनिंग में भी किया है कि हमने सिर्फ ये वाले एशियन गेम्स हमारे लिए बहुत ज्यादा इम्पोर्टेंट थे, क्योंकि लास्ट एशियन गेम्स में भी हमें इंजुरी हो गया था, तो ये वाला मेरा सबसे अच्छा मौका था कि मैं कुछ करके दिखाने का. प्रिपरेशन वैसे चेंज नहीं था कोई भी, पहले जैसा चल रहे थे ऐसा ही सेम किया था, पर हमने कोशिश किया है कि हाँ इस बार मौका नहीं छोड़ना चाहिए. तो वही था कि हम हर वेट पे हम सोच के गई थी स्टेज के ऊपर कि हमको क्या लेना है, कितना शुरू करना है, वो सब, पर कोई चेंज, ट्रेनिंग में कोई चेंज नहीं था. बस हमने इस बार थोड़ा सा ऐसा सोचा था कि हम वोट कॉम्पिटिशन में कैसा कैसा होगा, वही हमने प्लान किया था. ये एक प्लेयर्स की लाइफ में होते रहते हैं, कभी मेडल नहीं मिला या छूट गई, तो उसी टाइम में हमको हार नहीं मानना चाहिए. मैं ये सब हर प्लेयर्स को मैं कहना चाहूंगी कि हम मेहनत करते रहना है, या हार जीत तो हमारी लाइफ में होते रहते हैं, पर जो हम चाहिए तब तक नहीं पहुंचते.

0: ಶೂಟಿಂಗ್ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಕಮಲ್ಜೀತ್ ಸಿಂಗ್ ಮತ್ತು ಸುರುಚಿ ಸಿಂಗ್ ಫೋಗಟ್ ಅವರು ಚಿನ್ನದ ಪದಕ ಜಯಿಸಿದರು. ತಮ್ಮ ಸಾಧನೆಯ ಕುರಿತು ಕಮಲ್ಜೀತ್ ಮತ್ತು ಸುರುಚಿ ಮಾತಾಡಿದ್ದಾರೆ, ಕೇಳೋಣ ಬನ್ನಿ.
1: ಖರಾಬ್ ನೀ ಮೇಲೆ ಥೋಡಾ ಸಾ ಮೇರಿ ತರಫ ಸೆ ಬೀಚ ಮೇ ಥೋಡಾ ಸಾ ಖರಾಬ್ ಕರ ದಿಯಾ ಥಾ ಉಸ್ಲಿಯೆ ಏಕ ಪಾಯಿಂಟ್ ಸೆ ರಹ ಗಯಾ ಥಾ ಮೈ ಫೈನಲ್ ಮೇ ಫಿರ್ ಸಬ್ ನೇ ಬತಾಯಾ ಕಿ ಮಿಕ್ಸ್ ಟೀಮ್ ಮೇ ನಾಮ್ ಆ ಗಯಾ ಅಬ ತೋ ಏಕ ಮೌಕಾ ಔರ್ ಹೈ ಮೆಡಲ್ ಕಾ ತೋ ಇಸ್ ಮೇ ಮೈ ಅಪ್ನಾ ಬೆಸ್ಟ್ ಕರೂಂಗಾ ಆ ಗಯಾ ಮೈ ಮೆಡಲ್ ಇಮೋಷನ್ಸ್ ತೋ ಸಬ್ ಮೇ ಹೋತೆ ಹೈ ಮೇ ಅಂದರ್ ಅಂದರ್ ಭೀ ಹೈ ಥೋಡಾ ಬಹುತ್ ಮೈ ಥೋಡಾ ಹರ್ಟ್ ಹುಆ ಥಾ ಮೇರೆ ಕೋ ಐಸಾ ಲಗಾ ಥಾ ಕಿ ಮೈ ಆ ಜಾಊಂಗಾ ಫೈನಲ್ಸ್ ಮೇ ಇಂಡಿವಿಜುವಲ್ ಮ್ಯಾಚ್ ಇಸ್ ಸೇ ಜ್ಯಾದಾ ಟಫ್ ಉಸ್ಮೇ 60 ಶಾಟ್ ರಹತೆ ಇಸ್ ಮೇ 30 ಶಾಟ್ ಹೈ ತೋ ಯೇ ಥಿಯಾ ಥಾ ಕಿ ಬಸ್ ಮೇರೆ ಕೋ ಅಚ್ಛಾ ಕರನಾ ಹೈ ಅಪ್ನಿ ತರಫ ಸೇ ಗಲ್ತಿ ನೀ ಕರ್ನಿ ಕೋಈ ಭೀ ಟಾರ್ಗೆಟ್ ತೋ ಹೈ ಒಲಿಂಪಿಕ್ ಹೀ ಹೈ ಗೋಲ್ಡ್
2: असली हकदार मेरे कोच और मेरी मम्मी है जिन्होंने मेरा दिमाग रीसेट करने में मेरी बहुत बहुत ज्यादा मदद करी है वरना मैं एकदम इस वाले मैच में भी लास्ट मैच का फील लेती रहती और मैं ये इस मैच में भी अपना परफॉर्म नहीं कर पाती मुझे तो उसके जैसा बनना है मेडल मेडल मेडल लेके आने देश के लिए पहले तो आपको बताती हूँ कि मैं रेसलिंग में भी कैसे गई थी क्योंकि जब मैं व्हेन आई वाज बोर्न मेरे पापा चाहते थे कि मैं कोई ना कोई स्पोर्ट्स पर्सन तो बनूँ क्योंकि वो भी कोई स्पोर्ट्स करना चाहते थे बट वो नहीं कर पाए उनके टाइम के हिसाब से तो उन्होंने मुझे रेसलिंग शुरू किया रेसलिंग में मुझे कुछ ही महीनों में मुझे कलर बोन की इंजरी हो गई तो फिर पापा ने ऐसा स्पोर्ट ढूंढा कि जिसमें इंजरी भी नहीं होगी इतनी मेहनत नहीं होगी जितनी रेसलिंग में होती है इतना पसीना वो बस कुछ टाइम के लिए होगा पसीना बस पूरा मेंटल गेम तो फिर पापा ने शूटिंग देखी और उन्होंने मुझे दिखाया तो मुझे देख के बहुत ही इंटरेस्टिंग लगा पिस्टल चलाना तो मैंने बोला हाँ मैं शूटिंग कर
0: ಈ ಬಾರಿ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಅಥ್ಲೀಟ್ಗಳ ಸಾಧನೆಯೂ ಕೂಡ ಗಮನಾರ್ಹವಾಗಿದೆ. ಅನುಭವಿ ಅಥ್ಲೀಟ್ MR ಪೂವಮ್ಮ ಅವರು 1 ಚಿನ್ನ 1 ಬೆಳ್ಳಿ ಪದಕ ಜಯಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಅಥ್ಲೆಟಿಕ್ಸ್ನ 4x400 ಮೀಟರ್ ಮಹಿಳೆಯರ ತಂಡ ವಿಭಾಗದ ರಿಲೆ ಮತ್ತು 4x400 ಮೀಟರ್ ಮಿಶ್ರ ರಿಲೆಯಲ್ಲಿ ಈ ಪದಕಗಳನ್ನು ಜಯಿಸಿದರು. ಇನ್ನು ಮೈಸೂರಿನ ಪ್ರಣವಿ ಅರಸ್ ಅವರು ಕೂಡ ವೈಯಕ್ತಿಕ ವಿಭಾಗದಲ್ಲಿ ಐತಿಹಾಸಿಕ ಚಿನ್ನ ಗೆದ್ದು ಸಾಧನೆ ಮಾಡಿದರೆ ತಂಡ ವಿಭಾಗದಲ್ಲಿಯೂ ಕೂಡ ಬೆಳ್ಳಿ ಪದಕ ಜಯಿಸಿದರು. ಅದಿತಿ ಅಶೋಕ್ ಗಾಲ್ಫ್ನಲ್ಲಿ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದರು. ಅವರು ಪ್ರಣವಿ ಅರಸ್ ಅವರೊಂದಿಗೆ ಈ ಸಾಧನೆ ಮಾಡಿದರು. ಕ್ರಿಕೆಟ್ ತಂಡದಲ್ಲಿದ್ದ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಕೂಡ ಈ ಬಾರಿ ಚಿನ್ನದ ಪದಕಕ್ಕೆ ಹೊರಳೊಡ್ಡಿದರು. ಪುರುಷರ ಹಾಕಿ ತಂಡದ ಗೋಲ್ ಕೀಪರ್ ಮೋಹಿತ್ HS ಕೂಡ ಚಿನ್ನದ ಪದಕ ಗೆದ್ದರು. ಮೂಲತಃ ಚನ್ನರಾಯಪಟ್ಟಣದ 24 ವರ್ಷದ ಮೋಹಿತ್ ಅವರಿಗೆ ಇದು ಚೊಚ್ಚಲ ಏಷ್ಯಾಡ್ ಗೇಮ್ಸ್. ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ತಿರುತ್ತಮ ಸೇನ್ ಅವರು ಕೂಡ ಕರ್ನಾಟಕದವರು. ಅವರು 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸುವುದರೊಂದಿಗೆ ಭಾರತದ ಪದಕ ಸಂಖ್ಯೆ ಹೆಚ್ಚಾಗಲು ಕಾಣಿಕೆ ನೀಡಿದರು. SS ಸ್ನೇಹ 4x100 ಮೀಟರ್ ರಿಲೆ ಓಟದಲ್ಲಿ ಭಾಗವಹಿಸಿದ್ದರು. ಅವರಿದ್ದ ತಂಡವು ಕಂಚಿನ ಪದಕ ಜಯಿಸಿತು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ 28 ವರ್ಷದ ಸ್ನೇಹ S ಅವರಿಗೆ ಇದು ಮೊದಲ ಏಷ್ಯಾಡ್ ಕ್ರೀಡಾಕೂಟ. ಬ್ಯಾಡ್ಮಿಂಟನ್ನ ಉದಯೋನ್ಮುಖ ತಾರೆ ಆಯುಷ್ ಶೆಟ್ಟಿ ಕೂಡ ಈ ಬಾರಿ ಏಷ್ಯಾಡ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದರು. ಕಾರ್ಕಳದ 21 ವರ್ಷದ ಆಯುಷ್ ಶೆಟ್ಟಿ ಅವರು ಪ್ರತಿನಿಧಿಸಿದ್ದ ಭಾರತ ತಂಡ ವಿಭಾಗವು ಬ್ಯಾಡ್ಮಿಂಟನ್ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿತು.

0: ಸುಮಾರು 16 ದಿನಗಳ ಕಾಲ ನಡೆದ ಈ ಒಂದು ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಜಪಾನ್ ದೇಶವು ತನ್ನ ಆಯೋಜನಾ ಸಾಮರ್ಥ್ಯವನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿಕೊಟ್ಟಿತು. ಈ ಬಾರಿ ಜಪಾನ್ ಕ್ರೀಡಾಗ್ರಾಮ ಎಂಬ ಪರಿಕಲ್ಪನೆಯನ್ನ ಕೈಬಿಟ್ಟಿತ್ತು. ಖರ್ಚು ವೆಚ್ಚ ಉಳಿಸುವ ಮತ್ತು ಭವಿಷ್ಯದಲ್ಲಿ ಸಂಪನ್ಮೂಲ ಹಾಳಾಗದಂತೆ ತಡೆಯಲು ಈ ಬಾರಿ ಕ್ರೀಡಾಗ್ರಾಮವನ್ನ ನಿರ್ಮಿಸದಿರಲು ಜಪಾನ್ ನಿರ್ಧರಿಸಿತ್ತು. ಅದರಿಂದಾಗಿ ಆರಂಭಿಕ ಹಂತದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಪಡೆಯಲು ದೇಶ ವಿದೇಶಗಳಿಂದ ಬಂದಿದ್ದಂತಹ ಕ್ರೀಡಾಪಟುಗಳು ಪರದಾಡುವಂತಹ ಸ್ಥಿತಿ ಎದುರಾಯಿತು. ಆದರೆ ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಜಪಾನ್ ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದೆ. ಹಲವು ಸಂದರ್ಭಗಳಲ್ಲಿ ಮಳೆ ಮತ್ತು ಬಿರುಗಾಳಿ ಕೂಡ ಬೀಸಿದ್ದರಿಂದ ಉಂಟಾದ ಅಡಚಣೆಗಳನ್ನ ಆ ಹಂತದಲ್ಲಿಯೇ ನಿವಾರಿಸಿ ಕ್ರೀಡಾಪಟುಗಳಿಗೆ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಆಯೋಜಕರು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿತು. ಸಮಾರೋಪ ಸಮಾರಂಭದಲ್ಲಿ ಏಷ್ಯಾಡ್ ಕ್ರೀಡಾಕೂಟದ ಧ್ವಜವನ್ನ ಕತಾರ್ ದೇಶಕ್ಕೆ ಹಸ್ತಾಂತರಿಸಲಾಯಿತು. ಇದರರ್ಥ ಏನಪ್ಪಾ ಅಂದ್ರೆ ಮುಂದಿನ ಅಂದ್ರೆ 2030 ಏಷ್ಯನ್ ಗೇಮ್ಸ್ ಕತಾರ್ನಲ್ಲಿ ಆಯೋಜನೆಗೊಳ್ಳಲಿದೆ. ಕತಾರ್ ದೇಶದ ದೋಹಾ ನಗರವು ಏಷ್ಯಾಡ್ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಲಿದೆ.
1: 20ನೇ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತದ ಕ್ರೀಡಾಪಟುಗಳ ಸಾಧನೆಯ ಕುರಿತು ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 7, 2237048 8, 2237049 9, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 10:15. ನಮ್ಮ ಮುಂದಿನ ಕಾರ್ಯಕ್ರಮ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲಿಗೆ ಆದಿ ಚಿತ್ರದ ಗೀತೆ ರಚನೆ ವಿ ಮನೋಹರ್, ಸಂಗೀತ ನೀಡಿದ್ದಾರೆ ಗುರುಕಿರಣ್, ಹಾಡಿದ್ದಾರೆ ನಂದಿತಾ ಮತ್ತು ಗುರುಕಿರಣ್.

ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆಯನ್ನು ಕೇಳಿದರೆ, ಗೀತೆಯನ್ನು ರಚಿಸಿ ಸಂಗೀತ ನೀಡಿದವರು ವಿ ರವಿಚಂದ್ರನ್, ಹಾಡಿದವರು ಸುರೇಶ್ ಪೀಟರ್ಸ್, ಗುರುಕಿರಣ್ ಮತ್ತು ಅನುಪಮಾ. ಕೆಳಗಡೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನೀವು ಕೇಳ್ತಾ ಇದ್ದೀರಿ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಕಿಡುಗರೆ ಗಮನಿಸಿ, ಇಂದು ರಾತ್ರಿ 10:30 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಗೀತ್ ಗಾತ ಚಲ್ ಕಾರ್ಯಕ್ರಮ ಮೂಡಿಬರಲಿದೆ. ಸಮಯ ಈಗ 10:15. ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಬಕ್ಷಿ 4 ಚಿತ್ರದ ಗೀತೆ, ರಚನೆ ಕುಮಾರ್ ಜಗದೀಪ್ ವಾರಿಂಗ್ ಮತ್ತು ಜೋಶ್ ಬ್ರಾರ್, ಹಾಡಿದ್ದಾರೆ ಅಹಾಜ್ ಜೋಶ್ ಬ್ರಾರ್ ಮತ್ತು ಸಲಾಮತ್ ಅಲಿ ಮಠಾವಿ.

0: ಷಡ್ಯಂತ್ರ ಚಿತ್ರದ ಗೀತೆ ರಚನೆ ಗೋಟೂರಿ, ಸಂಗೀತ ನೀಡಿದ್ದಾರೆ ಪ್ರಕಾಶ್ ಸೌಂಟಕೆ, ಹಾಡಿದ್ದಾರೆ ಪ್ರಕಾಶ್ ಮತ್ತು ದೀಪಿಕಾ.
1: Ladies and gentlemen, welcome to the tunnel.
2: From

ಸಯ್ಯಾರ ಚಿತ್ರದ ಗೀತೆ, ರಚನೆ ಇರ್ಷಾದ್ ಕಾಮಿಲ್, ಸಂಗೀತ ನೀಡಿದ್ದಾರೆ ಸಚೇತ್ ಮತ್ತು ಪರಂಪರ, ಹಾಡಿದ್ದಾರೆ ಸಚೇತ್ ತಂಡನ್ ಮತ್ತು ಪರಂಪರ ಠಾಕೂರ್.

ಕೇಳಿದರೆ ಸಮಯ ಇನ್ನೇನು 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಗೀತ್ ಗಾತ್ ಚಲ್ ಕಾರ್ಯಕ್ರಮ ಮೂಡಿಬರಲಿದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 11:25. ನುಡಿಮುತ್ತು. ರಾಮನನ್ನು ಮಂದಿರದಲ್ಲೂ ರಹೀಮನನ್ನು ಮಸೀದಿಯಲ್ಲೂ ಹುಡುಕುವ ಸೋದರರೇ, ಮಂದಿರ ಅಥವಾ ಮಸೀದಿಗಳಿಲ್ಲದ ಜಾಗಗಳ ಒಡೆಯನು ಯಾರು ಹೇಳಿ? ನಿಮ್ಮ ಹೃದಯ ಕುಹರದಲ್ಲಿ ಹುಡುಕಿರಿ, ಅಲ್ಲಿ ರಾಮ ರಹೀಮ ಇಬ್ಬರೂ ಇದ್ದಾರೆ. ಹೀಗೆಂದಿದ್ದಾರೆ ಸಂತ ಕಬೀರ.

ಕೆಲವರೆ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಭಾವಲಹರಿ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಾತ್ ಮಾತಲ್ಲಿ ವಾರದ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಹೆಫ್ ತಳವಾರ್, ಎಂ ಶಕುಂತಲಾ ಹಾಗೂ ಮಾದಿಟ್ಟಿರ ಬೆಳ್ಳಿಯಪ್ಪ. 9:10ಕ್ಕೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಕ್ಕೆ ವನಿತಾ ವಿಹಾರ, ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ ನಿರ್ವಹಣೆ ಎಂ ಶಕುಂತಲ. 12:35ಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಋತುಬಂಧ. ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಭವ್ಯ ಎಚ್ ಯು ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್. ನಾಳೆ ಸಂಜೆ 4:00ಗೆ ಕೊಡಗಿನ ಜಾನಪದ ಹಾಡುಗಳು, ಸಂಜೆ 5:00ಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಹೆಫ್ ತಳವಾರ್. 7:20ಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಗೆ ಕೊಡವ ಸಿರಿ ಪೊಂಬಳಚ ಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ, ಬಾಳೆಯಾಡ ದಿವ್ಯಾ ಮಂದಪ್ಪ. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ನಾಟಕ 8:00 ಮೂಲ ಕಥೆ ತ್ರಿವೇಣಿ, ಬಾನುಲಿಗೆ ಎಚ್ಎಸ್ ಪಾರ್ವತಿ ನಿರ್ದೇಶನ ಉದಯಾದ್ರಿ.